ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ಶ್ರಮಿಸಿದರೂ ಪ್ರತಿಫಲ ಸಿಗದೇ ಇದ್ದಾಗ ಮನಸ್ಸಿಗೆ ನೋವಾಗುವುದು ಸಾಮಾನ್ಯ ಸಂಗತಿ, ಆದರೆ ಪ್ರತಿಫಲ ಸಿಗದಿದ್ದರೂ ಮನಸ್ಸನ್ನು ನೋಯಿಸಿಕೊಳ್ಳದೆ ಬದುಕುವುದು ವಿಶೇಷ ಸಂಗತಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ, ದಿನಾಂಕ 6 ಅಕ್ಟೋಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮೇಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ದರೆಯಲ್ಲಿ ಸರಿಸಾಟಿ ನಿನಗಾರಮ್ಮ, ರಾಜೇಶ್ವರಿ ಭುವನೇಶ್ವರಿ ಪಥ ತೋರಮ್ಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶ್ರೀ ನಿಮಿಷಾಂಬೆಗೆ ಸುಪ್ರಭಾತವು. ಎದ್ದೇಳು ಎದ್ದೇಳು ಏಳು ನಿಮಿಷಾಂಬೆ ಉತ್ತರಿಸಿ ಭಕ್ತರನ್ನು

ಸಂಗೀತ ಸುಧಾ. ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ರಾಜೇಶ್ವರಿ ರಾಜ ರಾಜೇಶ್ವರಿ ಪರಶಿವನ ಪ್ರೇಮ ತರಿಸಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀದೇವಿ ಚಾಮುಂಡಿ, ಕಲಿಯುಗ ವರದೆ ಕಾಮಿತ ಫಲ ನೀಡಿ ಕಾರುಣ್ಯ ನಿಧಿಯೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವರ್ಣ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ವೀಣೆಯ ಮೀಟುತ್ತ ಗಾನವ ಪಾಡುತ್ತ ಸುಮಧುರ ನಾದವ ಹರಡಿಹಳು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ಸಾಹಿತ್ಯ ಶಬ್ದದ ವ್ಯಾಖ್ಯೆಯ ವಿವರಣೆ ಸಂಕೀರ್ಣವಾದುದು. ಸಮರ್ಥ ಅಭ್ಯರ್ಥಿಯ ಹಿನ್ನೆಲೆಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ವ್ಯಕ್ತಿಯ ಮನೋವಿಕಾಸಕ್ಕಾಗಿ, ಮನೋವಿಲಾಸಕ್ಕಾಗಿ, ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಕಲ್ಪನೆಯ ಮೆರುಗಿನಿಂದ ಹೃದಯಂಗಮವಾಗಿ ಭಾವನೆಯನ್ನು ನಿರೂಪಿಸುವುದಕ್ಕೆ ಸಾಹಿತ್ಯವೆನ್ನಬಹುದು. ವಿಷಯಗಳ ಹಿತಮಿತವಾದ ಮಿಶ್ರಣವಿದು. ಮಕ್ಕಳಿಗೆ ಅಜ್ಜ ಅಜ್ಜಿಯರ ಕುತೂಹಲ ಭರಿತ ಕಥೆಗಳು ರಂಜನೀಯವೆನಿಸುತ್ತಿದ್ದವು ಅಂದು. ಇಲ್ಲಿ ಕಥಾವಸ್ತು ಶೈಲಿ ಮಕ್ಕಳ ಮನೋವಿಕಾಸಕ್ಕೆ ಕಾರಣವಾಗುತ್ತಿದ್ದವು. ಆದಿ ಕಾಲದಿಂದಲೂ ಮಾನವ ತನ್ನ ಭಾವನೆಗಳನ್ನು ಹೊರಹಾಕಲು ಅನೇಕ ಹಾವಭಾವಗಳನ್ನು ಹೊರಹಾಕುತ್ತಿದ್ದನು. ಇದರಿಂದ ನೃತ್ಯ, ನಾಟಕ, ಸಂಗೀತ, ಸಾಹಿತ್ಯ, ಶಿಲ್ಪ ಕಲೆಗಳು ವಿಕಾಸ ಹೊಂದಿದವು. ಈ ಎಲ್ಲ ಲಲಿತ ಕಲೆಗಳ ಮುಖಾಂತರ ತನ್ನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದನು. ಲಲಿತ ಕಲೆಗಳಲ್ಲಿ ಸಾಹಿತ್ಯ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇದು ಹೃದಯ ಸ್ಪರ್ಶಿ ಮತ್ತು ಭಾವನಾತ್ಮಕವಾದುದು. ಎಲ್ಲ ಸಾಹಿತ್ಯವಿದ್ದರೆ ಅಡುಗೆ ರುಚಿಯಾಗುತ್ತದೆ ಎಂಬ ಮಾತು ಗ್ರಾಮೀಣ ಮಹಿಳೆಯರ ಮಾತಿನಲ್ಲಿರುವುದು ಗಮನಿಸಬೇಕು. ಹಿತಮಿತವಾದ ಷಡ್ರಸಗಳಾದ ಸಿಹಿ, ಹುಳಿ, ಉಪ್ಪು, ಖಾರ ಹೀಗೆ ಹದಗೊಂಡ ಬೆರಕೆಯಲ್ಲಿ ಬೆಂದ ಪಾಕವು ಸಾಹಿತ್ಯವೆನಿಸುತ್ತದೆ. ಇದೇ ರೀತಿ ರೈತರು ಹೊಲಗದ್ದೆಗಳಿಗೆ ಕೆಲಸಕ್ಕೆ ಹೋಗುವಾಗ ಎಲ್ಲ ಸಾಹಿತ್ಯ ತಗೊಂಡು ಬಾ ಎನ್ನುವಂತಹದನ್ನು ಈ ಮಾತನ್ನು ಇವತ್ತಿಗೆ ಕೇಳಬಹುದು. ಇಲ್ಲಿ ಸಾಹಿತ್ಯವೆಂದರೆ ಕೆಲಸಕ್ಕೆ ಪೂರಕವಾದ ಸಲಕರಣೆಗಳು, ಭೌತಿಕ ಅನುಕೂಲತೆಗಳನ್ನು ದೊರಕಿಸಿಕೊಡುವುದಕ್ಕೆ ನಾಗರಿಕತೆಯನ್ನು ಇರ್ತವೆ. ಆದರೆ ಅಂತರಂಗ ಶುದ್ಧಿಗಾಗಿ, ಆಂತರಿಕ ಸಂತೃಪ್ತಿಗಾಗಿ ಕಲೆ, ಸಾಹಿತ್ಯ, ಸಂಗೀತ, ಧರ್ಮ ಮೊದಲಾದವುಗಳು ಸಂಸ್ಕೃತಿ ಎನಿಸಿದವು. ಮಾನವೀಯ ಮೌಲ್ಯಗಳನ್ನು ಬಿತ್ತುವಲ್ಲಿ, ಸುಸಂಸ್ಕೃತ ಮಾನವನನ್ನು ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಹಿರಿದಾದುದು. ಸಮಾಜದಲ್ಲಾಗುವ ಎಲ್ಲ ವಿದ್ಯಮಾನ ಹಾಗೂ ಹೋಗುಗಳ ಮನೋಭಾವನೆಗಳ ಒಲವು ಪ್ರೀತಿಯ ವಿಷಯಗಳ ಸಮರ್ಥ ನಿರೂಪಣೆ ಸಾಹಿತ್ಯವೆನಿಸುತ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಅಣ್ಣನವರ ವಚನ ಮಾಹಿತಿಯ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಪ್ರಾಸಂಗಿಕವಾದ ಅರ್ಥಪೂರ್ಣ ಮಾತು ಸಾಹಿತ್ಯವೆನಿಸುತ್ತದೆ. ಸಹೃದಯತೆ, ಸಾಧನೆ, ಅಧ್ಯಯನ ಹಾಗೂ ಸಮರ್ಥ ಭಾವಾಭಿವ್ಯಕ್ತಿಗೊಳಿಸಿದಲ್ಲಿ ಆತ ಸಾಹಿತಿ ಎಂಬ ಶಬ್ದಕ್ಕೆ ಸಾರ್ಥಕತೆ ತರುತ್ತಾನೆ. ಇದಕ್ಕೆ ಸರ್ವಜ್ಞ ತನ್ನ ವಚನದಲ್ಲಿ ಸಾಹಿತ್ಯ ಎಲ್ಲರಿಗಿಲ್ಲ ಎಂದು ಸಾರಿದ್ದನ್ನು ಸ್ಮರಿಸಬಹುದು. ಅಲ್ಲದ ಮಾತು ಮನಸ್ಸನ್ನು ಮುರಿಯುತ್ತದೆ, ಒಳ್ಳೆಯ ಮಾತು ಮನವನ್ನು ಕಟ್ಟುತ್ತದೆ ಮತ್ತು ತಟ್ಟುತ್ತದೆ. ಸಾಹಿತ್ಯ ಮನದ ಬದಲಾವಣೆಗೆ ತಾಮಸದಿಂದ ಸಾತ್ವಿಕದತ್ತ, ಜಡತ್ವದಿಂದ ಚೈತನ್ಯದತ್ತ ಸಾಗಿಸುವ ಪ್ರಬಲ ಮಾಧ್ಯಮ ಸಾಹಿತ್ಯವೆನಿಸುತ್ತದೆ. ಜನಪದ ಮಹಿಳೆ ಜನಪದ ಹಾಡು ತನ್ನ ಸರ್ವ ಸೌಭಾಗ್ಯವನ್ನು ಎಂದು ಹೇಳುತ್ತಲ್ಲಿ ಅವಳ ಅಂತರಂಗ ಭಾವಶುದ್ಧಿಗಾಗಿ, ಸುಖಶಾಂತಿಗಾಗಿ ಸಾಹಿತ್ಯ ಎಲ್ಲವನ್ನೂ ನೀಡಿದೆ ಎನ್ನುತ್ತಾಳೆ. ಇದರ ಮುಂದೆ ಎಲ್ಲ ಅಧಿಕಾರ, ವೈಭವ, ಗೌನವೆಂದು ಹೇಳುವಲ್ಲಿ ಸಾಹಿತ್ಯದ ಶಕ್ತಿಯನ್ನು ಅರಿಯಬಹುದಾಗಿದೆ. ಮುತ್ತು ಮಾಣಿಕ ಬೇಡ, ಮತ್ತೆ ಸಂಪದೆ ಬೇಡ, ಸುತ್ತು ಕೋಟೆಯ ವೈಭವ ಬೇಡ, ನನ್ನವ ಸುತ್ತೆಲ್ಲ ಜನಪದ ಹಾಡಿರಲಿ. ಗ್ರಾಮೀಣ ಬದುಕಿನ ಜನರ ನೋವು ನಲಿವಿನ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯ ಚಿತ್ರಣ ಜನಪದ ಸಾಹಿತ್ಯದಲ್ಲಿ ಸ್ಪಷ್ಟಗೊಂಡಿದೆ. ಕಾಲಕಾಲಕ್ಕೆ ಸಾಹಿತ್ಯ ತನ್ನ ವಿವಿಧ ರೂಪ ತಾಳಿ ಜನ ಜಾಗೃತಿಗಾಗಿ ಜನರಲ್ಲಿ ವಾಸ್ತವ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ಜನಪರ ನಿಲುವು ತಾಳಿದ್ದನ್ನು ತಿಳಿಯಬಹುದಾಗಿದೆ. ತ್ಯಾಗ, ಬಲಿದಾನ, ಸಾಹಸ ಮೊದಲಾದ ಪ್ರಸಂಗಗಳನ್ನು ಸಾಹಿತ್ಯ ಶೈಲಿಯಲ್ಲಿ ಶಿಲಾಶಾಸನಗಳಲ್ಲಿ ಕೆತ್ತಲಾಗಿದೆ. ತಾಮ್ರಪಟ ಹಾಗೂ ತಾಡಓಲೆಯಲ್ಲಿ ಬರೆಯಲಾಗಿದೆ. ನಮ್ಮ ಚರಿತ್ರೆಯ ಎಲ್ಲ ಮಗ್ಗಲುಗಳು ಇಲ್ಲಿ ದಾಖಲಾಗಿವೆ. ಜನಪದ ಸಾಹಿತ್ಯದಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆ ಚರಿತ್ರೆ ಅಲಿಖಿತವಾಗಿ ಜನರಿಂದ ಮೂಡಿಬಂದಿದೆ. ಸಮಾಜದ ಎಲ್ಲ ರಂಗಗಳಲ್ಲಿ ಸಮಾನತೆ ತರುವ ದಿಶೆಯಲ್ಲಿ ವಚನ ಸಾಹಿತ್ಯ ಜನರಲ್ಲಿ ಸಾತ್ವಿಕ ಧಾರ್ಮಿಕ ಭಾವ ಸ್ಫುರಿಸುವಲ್ಲಿ, ದಾಸ ಸಾಹಿತ್ಯ ಶೋಷಿತರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಅನೇಕ ಸಾಹಿತ್ಯಗಳು ಹುಟ್ಟುಕೊಂಡವು. ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿ ಗೀತೆಗಳು, ಚಳವಳಿ ಸಾಹಿತ್ಯ ಮಹಿಳೆಯರಲ್ಲಿ ಸಮಾನತೆ ಮತ್ತು ಹೊಸ ಚಿಂತನೆ ತರುವಲ್ಲಿ, ಮಹಿಳಾ ಸಾಹಿತ್ಯ ಮಕ್ಕಳನ್ನು ಸೃಜನಶೀಲರನ್ನಾಗಿಸಲು ಮಕ್ಕಳ ಸಾಹಿತ್ಯ ಮುಂದಾದವು. ಸಾಹಿತ್ಯದಲ್ಲಿ ಕಾವ್ಯ, ಕಾದಂಬರಿ, ಕಥೆ, ಪ್ರಬಂಧ, ಹಾಸ್ಯ, ಚುಟುಕು ಮೊದಲಾದ ಪ್ರಕಾರಗಳು ಪ್ರಧಾನಗೊಂಡಿವೆ. ಅದು ನ್ಯಾಯ, ವಿಜ್ಞಾನ, ರಾಜನೀತಿ, ಭೌತ, ರಸಾಯನ ಹೀಗೆ ಅದು ಯಾವುದೇ ವಿಷಯವನ್ನು

0: ಅಥವಾ ಯಾವುದೇ ಶಾಸ್ತ್ರವನ್ನು ಮಾರ್ಮಿಕವಾದ ಶೈಲಿಯಲ್ಲಿ ನಿರೂಪಿಸಿದಾಗ ಮಾತ್ರ ಅದು ತಲೆಗೆ ಇಳಿಯುತ್ತದೆ. ಯಾವುದೇ ಶಾಸ್ತ್ರಕ್ಕೆ ಸಾಹಿತ್ಯದ ಚೌಕಟ್ಟು ಅವಶ್ಯವಾದುದು. ಕಾರ್ಮಿಕ, ರೈತ, ಸಾಮಾಜಿಕ ಕ್ರಾಂತಿಗಳಿಗೆ ಸಾಹಿತ್ಯ ಸ್ಫೂರ್ತಿಯಾಗಿರುವುದನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಬಹುದಾಗಿದೆ. ಸಮಾಜದ ಜಡತ್ವಕ್ಕೆ ನವ ಚೈತನ್ಯ ನೀಡುವ ತಾಕತ್ತು ಸಾಹಿತ್ಯಕ್ಕಿದೆ. ಲೇಖನಿ ಖಡ್ಗಕ್ಕಿಂತ ಹರಿತವಾಗಿದೆ ಎಂಬ ಮಾತು ಅಕ್ಷರಶಃ ಸತ್ಯವಾದುದು. ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಓದುಗ ಸರಳವಾಗಿ ಕರಗತ ಮಾಡಿಕೊಳ್ಳಬಲ್ಲ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.
2: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ALE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಯಾ ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ನಿನ್ನೆ ಎಪಿಸೋಡ್ನಲ್ಲಿ ಅರ್ಥ ಮಾಡಿಕೊಂಡು, ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ. ಬ್ರಹ್ಮಣ್ಯ

ಫಲಗಳನ್ನು ಭಗವಂತನಿಗೆ ಅರ್ಪಿಸಿ, ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಅವನಿಗೆ ತಾವರಿಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ತಾವರೆ ಎಲೆ ನೀರಿನ ಮೇಲೇ ಇರುತ್ತೆ, ಆದರೆ ಕೂಡ ನೀರಿನ ಬಿಂದು ತಾವರೆಯ ಎಲೆ ಮೇಲೆ ಬಿದ್ದಾಗ ಅದು ಅಂಟಿಕೊಳ್ಳುವುದಿಲ್ಲ, ಎಲೆಗೆ ಹಾಗೆ ಜಾರಿ ಹೋಗುತ್ತೆ. ಅದೇ ಥರ ಈ ಐಹಿಕ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಹಲವಾರು ರೀತಿಯ ಕರ್ಮಗಳನ್ನು ನಾವು ಮಾಡೇ ಮಾಡ್ತೀವಿ, ಆದರೆ ಅದನ್ನು ನಾವು ಆ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ನಮಗೆ ಪಾಪದ ಲೇಪವಿಲ್ಲ ಅಂತ ಹೇಳಲಾಗುತ್ತದೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕಂತಿದ್ರೆ, ಈಗ ಈ ಐಹಿಕ ಪ್ರಪಂಚ ಈ ಸಮಾಜದಲ್ಲಿ ನಾವು ಬದುಕಲೇಬೇಕು ಅಲ್ವಾ. ನಾವು ಈ ಸಮಾಜದಿಂದ ಮನೆಯಿಂದ ದೂರ ಹೋಗಿ ನಾವು ಬದುಕೋದಿಕ್ಕೆ ಆಗಲ್ಲ. ಸೊ ಎಲ್ಲೆಲ್ಲಿರ್ತೀವೋ ಅಲ್ಲಿ ಇದ್ದುಕೊಂಡೇ ನಾವು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ಬೋದು. ಆದರೆ ಸಮಾಜದೊಂದಿಗೆ ನಾವು ಬದುಕ್ತಾ ಇರುವಾಗಲೇ ಸಮಾಜದ ಕಲ್ಮಶಗಳು ನಮಗೆ ಅಂಟಿಕೊಳ್ಳದೇ ಇರೋ ಥರ ನಾವು ನೋಡಬೇಕು. ಸೊ ನಾವು ಆಂತರಿಕವಾಗಿ ಎಷ್ಟು ಭಗವಂತನ ಜೊತೆ ಕನೆಕ್ಟ್ ಆಗಿದ್ದೀವಿ ಅನ್ನುವಂಥದ್ದು ಮುಖ್ಯ. ಸೊ ಆಂತರಿಕವಾಗಿ ನಮ್ಮಲ್ಲಿ ಪರಿಶುದ್ಧತೆ ಇದ್ದರೆ ಭೌತಿಕ ಹೊರಗಿನ ಬಾಹ್ಯ ಕಲ್ಮಶಗಳು ನಮಗೆ ಅದು ನಮ್ಮನ್ನು ತಟ್ಟಲಾರವು. ಸೊ ಅದು ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗೆ ತಾವರೆಯ ಎಲೆಯ ಹಾಗೆ ಅವರು ಇರುತ್ತಾರೆ. ಇದ್ದರೆ ಕೂಡ ಅವರು ಭೌತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ, ಅಥವಾ ಭಾಗಿಯಾದರೆ ಕೂಡ ಅದರ ಕಲ್ಮಶಗಳು ಅವರಿಗೆ ಅದು ತಟ್ಟುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಡ್ಬೇಕು. ಕಾಯೀನ ಮನಸಾ ಬುದ್ಧ್ಯಾ ಕೇವಲೈ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಸೊ ಭಗವಂತನ ತೃಪ್ತಿಗಾಗಿ ಮನುಷ್ಯನು ಕೆಲಸವನ್ನು ಮಾಡಿದಾಗ ದೇಹ ಮನಸ್ಸು ಬುದ್ಧಿ ಅಥವಾ ಇಂದ್ರಿಯಗಳಿಂದ ಮಾಡಿದ ಯಾವುದೇ ಕೆಲಸವಾಗಲಿ ಅದು ಐಹಿಕ ಕಶ್ಮಲವಿಲ್ಲದೆ ಪರಿಶುದ್ಧವಾಗಿರುತ್ತದೆ. ಕರ್ಮಯೋಗದಲ್ಲಿ ಮಾಡುವ ಕಾರ್ಯಗಳು ಪ್ರತಿಕ್ರಿಯೆಗಳನ್ನು ಉಂಟು ಮಾಡುವುದಿಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದರ ಮೂಲಕ ಸದಾಚಾರ ಎಂದು ಕರೆಯುವ ಪರಿಶುದ್ಧ ಕಾರ್ಯಗಳನ್ನು ಸುಲಭವಾಗಿ ಮಾಡಬಹುದು.

0: ಕುನಿಬದ್ಧತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವದೊಂದಿಗೆ ಒಂದಾಗಿರದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ.
1: ಸರ್ವಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೇ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್.
0: ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಈಗ ನವದ್ವಾರಗಳ ಈ ದೇಹ, ನವದ್ವಾರಗಳ ನವದ್ವಾರೆ ಪುರೇ ದೇಹಿ ಅಂತ ಹೇಳಲಾಗಿದೆ. ಒಂಬತ್ತು ಗೇಟುಗಳಿರುವಂತಹ ಸಿಟಿ ಅಂತ ಹೇಳಲಾಗಿದೆ ಈ ನಮ್ಮ ದೇಹವನ್ನು. ಸೊ ಒಂಬತ್ತು ಗೇಟುಗಳಿವೆ ಇಲ್ಲಿ ನಮ್ಮ ಈ ದೇಹದಲ್ಲಿ ಅಂಥೇಳಿ. ದೇಹಸ್ಥ ಆತ್ಮನು ನವದ್ವಾರಗಳ ನಗರದಲ್ಲಿ ವಾಸಿಸುತ್ತಾನೆ. ದೇಹದ ಅಥವಾ ಆಲಂಕಾರಿಕವಾಗಿ ವರ್ಣಿಸಿದ ದೇಹ ನಗರದ ಕಾರ್ಯಗಳನ್ನು ಅದರ ಪ್ರಕೃತಿ ಗುಣಗಳು ತಂತಾವೇ ನಿರ್ವಹಿಸಿಕೊಂಡು ಹೋಗುತ್ತವೆ. ಆತ್ಮನು ದೇಹದ ಸ್ಥಿತಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದರೂ ಬಯಸಿದರೆ ಆ ಸ್ಥಿತಿಗಳನ್ನು ಮೀರಬಲ್ಲನು. ತನ್ನ ಉತ್ತಮ ಸ್ವಭಾವವನ್ನು ಮರೆತ ಕಾರಣದಿಂದಲೇ ಆತನು ತನ್ನನ್ನು ಭೌತಿಕ ದೇಹದೊಂದಿಗೆ ಗುರುತಿಸಿಕೊಳ್ತಾನೆ, ಇದರಿಂದಾಗಿ ಕಷ್ಟಪಡ್ತಾನೆ. ಸೊ ಭಕ್ತಿಯಿಂದ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಲ್ಲ ಮತ್ತು ಆ ಮೂಲಕ ದೇಹದ ಬಂಧನದಿಂದ ಹೊರಕ್ಕೆ ಬರಬಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ಒಪ್ಪಿಕೊಂಡ ಮನುಷ್ಯನು ಕೂಡಲೇ ದೇಹದ ಕಾರ್ಯಗಳಿಂದ ದೂರನಾಗುತ್ತಾನೆ. ಇಂತಹ ನಿಯಂತ್ರಿತ ಬದುಕಿನಲ್ಲಿ ಅವನ ವಿಚಾರಗಳು ಬದಲಾಗುತ್ತವೆ. ಅವನು ನವದ್ವಾರಗಳ ನಗರದಲ್ಲಿ ಸುಖವಾಗಿರುತ್ತಾನೆ. ಸೊ ಒಂಬತ್ತು ದ್ವಾರಗಳು ಯಾವುದು ಅದು? ಸೊ ಎರಡು ಕಣ್ಣುಗಳು, ಮೂಗಿನೆರಡು ಹೊಳ್ಳೆಗಳು, ಎರಡು ಕಿವಿಗಳು, ಒಂದು ಬಾಯಿ, ಬುಧ, ಜನನೇಂದ್ರಿಯ, ಇದಿಷ್ಟು ಸೇರಿ ಒಂಬತ್ತು ದ್ವಾರಗಳ ಈ ನಮ್ಮ ದೇಹ ಅಂತ ಹೇಳಲಾಗಿದೆ. ತನ್ನ ಬದ್ಧ ನೆಲೆಯಲ್ಲಿ ಜೀವಿಯು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದರೆ ಅವನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗುತ್ತಾನೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯರು ಐಹಿಕ ದೇಹದ ಹೊರಗಿನ ಮತ್ತು ಒಳಗಿನ ಎರಡು ಕಾರ್ಯಗಳಿಂದಲೂ ಸ್ವತಂತ್ರರು. ಈಗ ನಾವು ಶಾಶ್ವತವಾದಂಥ ಅಂದರೆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಆತ್ಮ ನಿತ್ಯ ಶಾಶ್ವತ. ಸಾವು ಏನಿದ್ರೂ ಈ ದೇಹಕ್ಕೆ ಬರುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಈ ಸಾವು ಅನ್ನುವಂಥದ್ದು ದೇಹವನ್ನು ಬದಲಾಯಿಸುವ ಪ್ರಕ್ರಿಯೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಸೊ ಆತ್ಮ ಈಗ ಶಾಶ್ವತವಾದದ್ದು ಅಂತ ಇದ್ರೆ ಸೊ ಅದು ಶಾಶ್ವತವಾದಂತಹ ಲೋಕದಿಂದನೇ ಬಂದಿರೋದು ಆಗಿರ್ಬೇಕು ಅಲ್ವಾ ಆತ್ಮ. ಸೊ ಇದು ಭೌತಿಕ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಹಾಗಾದರೆ ನಾವು ಶಾಶ್ವತವಾದಂತಹ ಆಧ್ಯಾತ್ಮಿಕ ಲೋಕದಿಂದಲೇ ಬಂದವರು. ಆದರೆ ಭೌತಿಕ ಜಗತ್ತಿನ ಸಂಪರ್ಕದೊಂದಿಗೆ ನಾವು ಬಂದಾಗ ನಮ್ಮ ಶಾಶ್ವತ ಸ್ವರೂಪವನ್ನು ನಾವು ಮರೆತು ಬಿಟ್ಟು ಭೌತಿಕ ತೆಯೊಂದಿಗೆ ಈ ದೇಹದೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುತ್ತೇವೆ. ಅದೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಮ್ಮ ನಿಜವಾದ ಸ್ವರೂಪ, ನಾವು ಕೂಡ ಸಚ್ಚಿತ್ ಆನಂದ, ನಾವು ಪರಮಾತ್ಮನ ಅಂಶ ಅಂತ ನಾವು ತಿಳಿದುಕೊಂಡಾಗ ನಾವು ಸ್ವತಂತ್ರರಾಗಿ ಬಿಡುತ್ತೇವೆ. ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಂಡಾಗ ಪರಮಾತ್ಮನಷ್ಟೇ ನಾವು ಸ್ವತಂತ್ರರಾಗುತ್ತೇವೆ. ಸೊ ಈ ದೇಹ ನಮಗೆ ಬಂಧನವನ್ನು ಏರ್ಪಡಿಸುತ್ತದೆ. ಈ ಪ್ರಕೃತಿಯ ಮೂರು ಗುಣಗಳಿಂದ ನಾವು ಪ್ರಭಾವಿತರಾಗಿ ನಾವಿಲ್ಲಿ ಯಾವ ಥರ ಕಾರ್ಯವನ್ನು ನಿರ್ವಹಿಸುತ್ತೇವೆ, ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅನ್ನೋದನ್ನು ಇಲ್ಲಿ ಭಗವಂತ ವಿವರಿಸುತ್ತಾರೆ. ಸೊ ಆದ್ದರಿಂದ ಹೇಗೆ ನಾವು ಈಗ ಉದಾಹರಣೆಗೆ ಹೀಗೆ ಹೇಳ್ಬೋದು, ತೆಂಗಿನಕಾಯಿ, ಈಗ ತೆಂಗಿನಕಾಯಿಯನ್ನು ನಾವು ಅಲುಗಾಡಿಸಿದಾಗ ಅದರ ಒಳಗಡೆ ಅಂದರೆ ನೀರಿರುತ್ತೆ, ಅಲುಗಾಡುತ್ತೆ, ನೀರಿನ ಸೌಂಡ್ ಕೇಳುತ್ತೆ ಅಲ್ವಾ. ಅದೇ ಒಂದು ತೆಂಗಿನಕಾಯಿ ಅದು ಒಣಗಿದೆ, ಅದೀಗ ಒಣ ಕೊಬ್ಬರಿ ಆಗಿದೆ, ಬಟ್ ಅದು ಚಿಪ್ಪಿನ ಒಳಗಡೆ ಇದೆ. ಸೊ ಅದು ಹೇಗೆ, ಅದನ್ನು ಅಲುಗಾಡಿಸಿದಾಗ ನಮಗೆ ಏನು ಸೌಂಡ್ ಬರುತ್ತೆ, ಟಕ ಟಕ ಅಂತ ಸೌಂಡ್ ಬರುತ್ತೆ. ಸೊ ಅದು ತೆಂಗಿನಕಾಯಿ ಆ ಚಿಪ್ಪಿನ ಒಳಗಡೆ ಇದ್ದರೆ ಕೂಡ ಚಿಪ್ಪಿನಿಂದ ಆ ಒಣ ಕೊಬ್ಬರಿ ಅದು ಸಪರೇಟ್ ಆಗಿರುತ್ತೆ. ಅದೇ ಥರ ಈ ಆತ್ಮ ದೇಹದ ಒಳಗಡೆ ಇದ್ದರೆ ಕೂಡ ಅದು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ, ಅದು ತನ್ನನ್ನು ತಾನು ಸಪರೇಟ್, ನಾನು ಸಚ್ಚಿತ್ ಆನಂದ, ನಾನು ಶಾಶ್ವತ, ನಾನು ನಿತ್ಯ ಅನ್ನೋದನ್ನು ತಿಳಿದುಕೊಂಡಾಗ ನಾವು ಆಧ್ಯಾತ್ಮಿಕತೆಯಲ್ಲಿ ಇದ್ದಾಗ ಭಗವಂತನ ಜೊತೆ ಕನೆಕ್ಟ್ ಆದಾಗ ನಮಗೆ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗುತ್ತೆ. ಸೊ ಆಗ ನಾವು ಕೂಡ ಅಷ್ಟೇ ಸ್ವತಂತ್ರರಾಗುತ್ತೇವೆ, ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ.
1: ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ.
0: ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ. ಸಂಸ್ಕೃತದ ವಿಭು ಎನ್ನುವ ಪದಕ್ಕೆ ಭಗವಂತ ಎಂದು ಅರ್ಥ. ಸೊ ಭಗವಂತನದು ಅಮಿತವಾದ ಜ್ಞಾನ, ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ತ್ಯಾಗ ಸಂಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಭಗವಂತ ಸದಾ ಆತ್ಮತೃಪ್ತ. ಪಾಪಕರ್ಮಗಳು ಅಥವಾ ಪುಣ್ಯಕರ್ಮಗಳು ಅವನನ್ನು ಕದಡುವುದಿಲ್ಲ. ಅವನು ಯಾವ ಜೀವಿಗೂ ಒಂದು ವಿಶಿಷ್ಟವಾದ ಸನ್ನಿವೇಶವನ್ನು ಸೃಷ್ಟಿಸುವುದಿಲ್ಲ. ಆದರೆ ಜೀವಿಯು ಅಜ್ಞಾನದಿಂದ ದಿಗ್ಭ್ರಮೆಗೊಳ್ಳುತ್ತಾನೆ ಮತ್ತು ಬದುಕಿನಲ್ಲಿ ಯಾವುದೋ ಒಂದು ಸ್ಥಿತಿಯಲ್ಲಿರಲು ಬಯಸ್ತಾನೆ. ಇದರಿಂದ ಅವನ ಕ್ರಿಯೆ ಪ್ರತಿಕ್ರಿಯೆಗಳ ಸರಪಳಿ ಪ್ರಾರಂಭವಾಗುತ್ತೆ.
1: ಜೀವಿಯು ಶ್ರೇಷ್ಠ ಸ್ವಭಾವದವನಾದ್ದರಿಂದ ಅವನಲ್ಲಿ ಜ್ಞಾನವೂ ತುಂಬಿದೆ. ಆದರೂ ತನ್ನ ಮಿತವಾದ ಶಕ್ತಿಯ ದೆಸೆಯಿಂದ ಅಜ್ಞಾನದ ಪ್ರಭಾವಕ್ಕೆ ಒಳಗಾಗ್ತಾನೆ. ಭಗವಂತ ಸರ್ವಶಕ್ತನು, ಜೀವಿಯು ಸರ್ವಶಕ್ತನಲ್ಲ. ಭಗವಂತ ವಿಭೂ ಅಥವಾ ಸರ್ವಜ್ಞ, ಜೀವಿಯು ಅಣು. ಅವನು ಜೀವಂತ ಆತ್ಮನಾದದ್ರಿಂದ ಸ್ವತಂತ್ರ ಸಂಕಲ್ಪದಿಂದ ಏನನ್ನಾದರೂ ಅಪೇಕ್ಷಿಸುವ ಶಕ್ತಿ ಇದೆ. ಇಂತಹ ಅಪೇಕ್ಷೆಯನ್ನು ಸರ್ವಶಕ್ತನಾದ ಭಗವಂತನು ಮಾತ್ರ ಪೂರೈಸಬಲ್ಲ. ಆದ್ದರಿಂದ ಜೀವಿ ತನ್ನ ಬಯಕೆಗಳಿಂದ ದಿಗ್ಭ್ರಮೆಗೊಂಡಾಗ ಭಗವಂತ ಆ ಬಯಕೆಗಳನ್ನು ಪೂರೈಸಿಕೊಳ್ಳಲು ಅವನಿಗೆ ಅವಕಾಶವನ್ನು ನೀಡ್ತಾರೆ. ಆದರೆ ಜೀವಿಯು ಬಯಸಿದ ಆ ನಿರ್ದಿಷ್ಟ ಸನ್ನಿವೇಶದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಭಗವಂತನು ಹೊಣೆಯಾಗುವುದಿಲ್ಲ. ನಮಗೆ ಇಲ್ಲಿ ಸ್ವ ಇಚ್ಛೆ ಅನ್ನೋದನ್ನು ಕೊಡಲಾಗಿದೆ. ನಮ್ಮ ಸ್ವತಂತ್ರವನ್ನು ನಾವು ಯಾವ ಥರ ಉಪಯೋಗಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು ಮುಖ್ಯ. ಸೊ ಆದ್ದರಿಂದ ದಿಗ್ಭ್ರಮೆಯ ಸ್ಥಿತಿಯಲ್ಲಿರುವಾಗ ದೇಹಸ್ಥ ಆತ್ಮನು ತನ್ನನ್ನು ಸಂದರ್ಭಾನುಸಾರವಾಗಿ ಒದಗಿದ ಐಹಿಕ ದೇಹದೊಂದಿಗೆ ಗುರುತಿಸಿಕೊಳ್ತಾನೆ. ಇದರಿಂದ ಬದುಕಿನ ತಾತ್ಕಾಲಿಕ ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಪರಮಾತ್ಮನಾಗಿ ಭಗವಂತನು ಜೀವಿಯ ನಿರಂತರ ಸಂಗಾತಿ. ಹೂವಿನ ಹತ್ತಿರ ಇದ್ದಾಗ ಹೂವಿನ ಪರಿಮಳವನ್ನು ಗ್ರಹಿಸುವುದು ಸಾಧ್ಯವಾಗುವಂತೆ ಭಗವಂತ ಆತ್ಮದ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆಸೆಯು ಜೀವಿಯ ಬದ್ಧತೆಯ ಒಂದು ಸೂಕ್ಷ್ಮ ರೂಪ. ಜೀವಿಯ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಅವನ ಆಸೆಯನ್ನು ನೆರವೇರಿಸಿಕೊಡ್ತಾನೆ. ಮನುಷ್ಯನು ಬಗೆಯುತ್ತಾನೆ, ದೈವವು ನಿರ್ಧರಿಸುತ್ತದೆ. ಆದುದರಿಂದ ವ್ಯಕ್ತಿಯು ತನ್ನ ಬಯಕೆಗಳನ್ನು ಪೂರೈಸಿಕೊಳ್ಳುವಷ್ಟು ಶಕ್ತನಲ್ಲ. ಭಗವಂತನಾದರೂ ಎಲ್ಲ ಆಸೆಗಳನ್ನು ಪೂರೈಸಬಲ್ಲ. ಸೊ ಭಗವಂತನು ಎಲ್ಲರ ವಿಷಯದಲ್ಲೂ ತಟಸ್ಥನಾಗಿರುವುದರಿಂದ ಸಣ್ಣ ಸ್ವತಂತ್ರ ಜೀವಿಗಳ ಆಸೆಗಳಲ್ಲಿ ಕೈ ಹಾಕುವುದಿಲ್ಲ. ಆದರೆ ಯಾವಾಗ ಮನುಷ್ಯನು ಭಗವಂತನನ್ನು ಬಯಸ್ತಾನೋ ಆಗ ಭಗವಂತ ವಿಶೇಷ ಜಾಗರೂಕತೆ ವಹಿಸಿ ತನ್ನನ್ನು ಪಡೆದು ನಿರಂತರವಾಗಿ ಸುಖವಾಗಿರುವ ರೀತಿಯಲ್ಲಿ ಬಯಸುವಂತೆ ಆ ಮನುಷ್ಯನನ್ನು ಪ್ರೋತ್ಸಾಹಿಸ್ತಾನೆ. ಆದ್ದರಿಂದ ವೇದ ಮಂತ್ರಗಳು ಏನು ಹೇಳುತ್ತವೆ, ಜೀವಿಯು ಮೇಲೇರಲು ಸಾಧ್ಯವಾಗುವಂತೆ ಅವು ನಮಗೆ ಬೋಧನೆಯನ್ನು ನೀಡುತ್ತವೆ. ಸೊ ನಮ್ಮನ್ನು ಪುಣ್ಯ ಕಾರ್ಯಗಳಲ್ಲಿ ಅವು ತೊಡಗುವಂತೆ ಮಾಡುತ್ತವೆ. ಸೊ ಅವನು ನರಕಕ್ಕೆ ಹೋಗುವಂತೆ ಭಗವಂತನು ಅವನನ್ನು ಅಂದರೆ ಸೊ ನಮ್ಮ ಪುಣ್ಯ ಕಾರ್ಯ ನಮ್ಮ ಪಾಪ ಕಾರ್ಯಗಳು ನಮ್ಮನ್ನು ಎಲ್ಲಿಗೆ ಅದು ಹೋಗುತ್ತೆ ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ. ಸೊ ತನ್ನ ಸುಖ ದುಃಖಗಳಲ್ಲಿ ಜೀವಿ ಸಂಪೂರ್ಣ ಅಸ್ವತಂತ್ರ ಅಲ್ವಾ. ನಾವು ಸುಖ ಅಥವಾ ದುಃಖ, ಈಗ ದುಃಖ ಬೇಡ ಅಂದರೂ ನಮಗೆ ದುಃಖ ಸಿಗುತ್ತೆ, ಸುಖದ ವಿಷಯದಲ್ಲಿ ಕೂಡ ಅಷ್ಟೆ. ಸೊ ಗಾಳಿಯಿಂದ ಅಟ್ಟಲ್ಪಡುವ ಮೋಡದಂತೆ ದೇವರ ಸಂಕಲ್ಪಕ್ಕನುಸಾರವಾಗಿ ನಾವು ಸ್ವರ್ಗಕ್ಕೂ ಅಥವಾ ನರಕಕ್ಕೂ ನಾವು ಹೋಗ್ಬೋದು.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: के साथ ही समाचार प्रभात का ये अंक समाप्त हुआ। नमस्कार।
1: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM के LE कनसु।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ಕಾಶವ ಹಿರೇಮಠ್, ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರು, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಮತ್ತು ಕೆಎಲ್ಇ ಶ್ರೀ ಬಿ ಎಂ ಗಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ. ನಾನು ಇವತ್ತು ಆರೋಗ್ಯ ರಕ್ಷಣೆಯಲ್ಲಿ ರಸಾಯನ ಔಷಧಿಗಳ ಮಹತ್ವ, ಈ ವಿಷಯದ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ನೋಡಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಬೇರೆ ಥರದ ಉತ್ಪನ್ನಗಳು, ಅಂದರೆ ಕಾಷ್ಠೌಷಧಿಗಳಿಂದ ತಯಾರಾದ, ನಾವೇನು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಹಾರ ದ್ರವ್ಯಗಳು, ಉದಾಹರಣೆಗೆ ಚಹಾ ಪುಡಿ, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಕ್ಯಾಪ್ಸೂಲ್ಸ್, ಇವೆಲ್ಲ ಮಾರುಕಟ್ಟೆಯಲ್ಲಿ ಇವತ್ತು ಲಭ್ಯ ಇವೆ. ಅವನ್ನು ಹರ್ಬಲ್ ಪ್ರಾಡಕ್ಟ್ಸ್ ಅಂತಲೂ ಎಲ್ಲರೂ ಸಾರಿ ಸಾರಿ ಹೇಳ್ತಾರೆ. ಅವೆಲ್ಲವನ್ನು ನಾವು ರಸಾಯನ ಪ್ರಭಾವ ಅಥವಾ ಪರಿಣಾಮವನ್ನು ಬೀರ್ತವೆ ಅಂತ ಹೇಳಿಕೊಂಡ್ರೂ, ಅವು ಆಯುರ್ವೇದದ ಪ್ರಕಾರ ಯಾವುದೇ ತರಹದ ರಸಾಯನ ಪರಿಣಾಮಗಳನ್ನು ನಮ್ಮ ಆರೋಗ್ಯದ ಮೇಲೆ ಬೀರುವುದಿಲ್ಲ, ಅಥವಾ ಹಂಗಂತ ಅವು ಬೀರ್ತವೆ ಅಂತ ಹೇಳೋದನ್ನು ನಾವು ವೈಜ್ಞಾನಿಕವಾಗಿ ಹಂಗೆ ಹೇಳುವುದು ತಪ್ಪಾಗುತ್ತೆ. ಆಯುರ್ವೇದದ ಪ್ರಕಾರ ಮಾತನಾಡಬೇಕು ಅಂದರೆ ಚರಕಾಚಾರ್ಯರು, ಅವರು ನಮ್ಮ ಆಯುರ್ವೇದದ ಮೂಲ ಗ್ರಂಥವಾದ ಚರಕ ಸಂಹಿತೆಯನ್ನು ರಚಿಸಿರುವಂಥ ರಚನಾಕಾರರು, ಅವರ ಚಿಕಿತ್ಸಾ ಸಿದ್ಧಾಂತದ ಪ್ರಕಾರ ಆಯುರ್ವೇದ ವಿಜ್ಞಾನವು ಮಾನವ ಕುಲಕ್ಕೆ ಮುಖ್ಯವಾಗಿ ಎರಡು ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಅಂತ ಅವರು ತಮ್ಮ ಚಿಕಿತ್ಸಾ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಅವು ಯಾವೆಂದರೆ, ಮೊದಲನೇದಾಗಿ ಸ್ವಾಸ್ಥ್ಯ ರಕ್ಷಣ, ಅಂದರೆ ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ದು. ಇನ್ನೊಂದು, ಎರಡನೇ ಪ್ರಯೋಜನ ಆರ್ತುರಸ್ಯ ರೋಗನು, ಅಂದರೆ ರೋಗವನ್ನು ಗುಣಪಡಿಸುವಂಥವು. ಸೊ ಯಾವುದೇ ಔಷಧಿ ದ್ರವ್ಯಗಳು ಅಥವಾ ರಸಾಯನ ದ್ರವ್ಯಗಳು ಮುಖ್ಯವಾಗಿ ಇವೆರಡು ಅಥವಾ ಇವೆರಡರಲ್ಲಿ ಒಂದು ಉದ್ದೇಶವನ್ನು ಅವುಗಳ ಜೊತೆಗೆ ಹೊಂದಿರ್ತವೆ. ಸೊ ಇವುಗಳು ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಹೇಳುವುದಾದರೆ, ನಮ್ಮ ದೇಹ ಮುಖ್ಯವಾಗಿ ತ್ರಿದೋಷ, ಅಂದರೆ ವಾತ, ಪಿತ್ತ ಮತ್ತು ಕಫ, ಮತ್ತು ಸಪ್ತಧಾತುಗಳು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ಮತ್ತು ತ್ರಿಮಲಗಳು, ಸ್ವೇದ, ಮಲ, ಮೂತ್ರ. ಸೊ ಈ ಮೂರು ಅಂಶಗಳಿಂದ, ಅಂದರೆ ತ್ರಿದೋಷ, ಸಪ್ತಧಾತು, ತ್ರಿಮಲ, ಈ ಮೂರು ಅಂಶಗಳಿಂದ ನಮ್ಮ ಮಾನವ ದೇಹ ಅಥವಾ ಶರೀರ ತಯಾರಾಗಿದೆ. ಇವೆಲ್ಲವುಗಳು ಸಾಮ್ಯಾವಸ್ಥೆಯಲ್ಲಿ ಇರುವುದೇ ನಾವು ಆರೋಗ್ಯಕರವಾಗಿ ಇರ್ತೀವಿ ಅಂತ ಹೇಳ್ಬೋದು. ಅವಿದ್ದಾಗ, ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ, ಇವುಗಳನ್ನು ಸಾಮ್ಯಾವಸ್ಥೆಯಲ್ಲಿ ಇಡಲಿಕ್ಕೆ ಈ ರಸಾಯನ ದ್ರವ್ಯಗಳು ನಮಗೆ ಪ್ರಯೋಜನಕಾರಿಯಾಗಿವೆ. ಅದರಲ್ಲೂ ಮುಖ್ಯವಾಗಿ ಸಪ್ತಧಾತುಗಳನ್ನು ಪೋಷಿಸಲು, ಅವುಗಳನ್ನು ಆರೋಗ್ಯಪೂರ್ಣವಾಗಿ ಇರಿಸಿ, ನಮ್ಮನ್ನು ಆರೋಗ್ಯಪೂರ್ಣವಾಗಿ ಇರಿಸಲು ಈ ರಸಾಯನ ದ್ರವ್ಯಗಳು ನಮಗೆ ಸಹಾಯ ಮಾಡ್ತವೆ. ಸೊ ಉದಾಹರಣೆಗೆ ನಾವು ಹೇಳುವುದಾದರೆ, ಈ ರಸಾಯನ ದ್ರವ್ಯಗಳು ನಾನು ಮೊದಲೇ ಹೇಳಿರುವ ಹಾಗೆ, ಒಂದು ಆರೋಗ್ಯ ರಕ್ಷಣಾರ್ಥವಾಗಿಯೂ ನಾವು ಉಪಯೋಗಿಸ್ಬೋದು, ಅಥವಾ ರೋಗವನ್ನು ಗುಣಪಡಿಸಲು, ಅಥವಾ ಎರಡು ಉದ್ದೇಶಕ್ಕಾಗಿಯೂ ನಾವು ಈ ರಸಾಯನ ದ್ರವ್ಯಗಳನ್ನು ಉಪಯೋಗಿಸಬಹುದು. ಇವುಗಳಿಗೆ ರಸಾಯನ ಅಂತ ಹೆಸರಾಗಿ ಬಂತು ಅಂದರೆ, ಇವು ರಸ ಆದಿ ಸಪ್ತಧಾತುಗಳನ್ನು ಪೋಷಣೆ ಮಾಡ್ತವೆ, ಹಾಗಾಗಿ ಇವಕ್ಕೆ ರಸಾಯನ ಅಂತ ಹೆಸರು ಬಂದಿರುವುದು. ಈ ರಸಾಯನ ದ್ರವ್ಯಗಳನ್ನು ನಾವು ಮುಖ್ಯವಾಗಿ ಮೂರು ವಿಧ

ಭಾಗಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಒಂದು ನಿತ್ಯ ಉಪಯೋಗಿ ರಸಾಯನಗಳು ಅಥವಾ ನಿತ್ಯ ಸೇವನೀಯ ರಸಾಯನಗಳು. ಇದರಲ್ಲಿ ಉದಾಹರಣೆಗೆ ತಗೋಬಹುದಾದರೆ ಹಾಲು, ತುಪ್ಪ, ದ್ರಾಕ್ಷಿ, ದಾಳಿಂಬೆ, ಇವುಗಳನ್ನು ಉತ್ತಮ ಪ್ರಮಾಣದಲ್ಲಿ ನಿತ್ಯವಾಗಿ ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡುವಂಥದ್ದು, ಅದು ನಿತ್ಯ ಸೇವನೀಯ ರಸಾಯನ. ಇನ್ನು ಕಾಮ್ಯ ರಸಾಯನ, ಎರಡನೇದಾಗಿ ಕಾಮ್ಯ ರಸಾಯನ, ಉದಾಹರಣೆಗೆ ಇಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಉಪಯೋಗಿಸುವಂಥ ರಸಾಯನ. ಅಂದರೆ ಇಲ್ಲಿ ನಾವು ಉದಾಹರಣೆಗಾಗಿ ತಗೋಬೋವಂಥ ದ್ರವ್ಯಗಳು ಅಂದರೆ ಮೇಧಾಕಾಮ್ಯ ರಸಾಯನಗಳಂತ ಹೇಳ್ತೀವಿ. ಬ್ರಾಹ್ಮಿ, ಮಂಡೂಕ ಪರ್ಣಿ, ಶಂಖಪುಷ್ಪಿ, ವಂದೆಲ್ಗ ಅಂತ ಹೇಳ್ತೀವಿ ಬ್ರಾಹ್ಮಿ ಮಂಡೂಕ ಪರ್ಣಿಗೆ. ಸೊ ಈ ತರಹದ ದ್ರವ್ಯಗಳನ್ನು ನಾವು ನಿತ್ಯವಾಗಿ ಸೇವಿಸುವುದರಿಂದ ಮೇಧಾಕಾಮ್ಯ, ಮೇಧ ಅಂದರೆ ನಮ್ಮ ಬುದ್ಧಿ ಶಕ್ತಿಯನ್ನು ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುವಂಥವು. ಇನ್ನು ಮೂರನೆಯ ವಿಭಾಗ ಅಂದರೆ ನೈಮಿತ್ತಿಕ ರಸಾಯನ. ಇದರಲ್ಲಿ ಒಂದು ನಿರ್ದಿಷ್ಟ ಅಥವಾ ವಿಶೇಷ ರೋಗಹಾರ ರಸಾಯನ ಉಪಯೋಗಿಸ್ತೀವಿ. ಇದಕ್ಕಾಗಿ ವೈದ್ಯರ ಸಲಹೆ ಅತಿ ಅವಶ್ಯಕ. ಸೊ ಈ ನೈಮಿತ್ತಿಕ ರಸಾಯನ ಸೇವನೆಗಾಗಿ ಜನಸಾಮಾನ್ಯರು ನಮ್ಮ KLE ಆಯುರ್ವೇದ ಆಸ್ಪತ್ರೆ ಶಹಾಪುರ್ ಸೃಷ್ಟಿ ಹೊರರೋಗಿಗಳ ವಿಭಾಗ ನಂಬರ್ 21 ಸಂಪರ್ಕಿಸಬಹುದು. ಮತ್ತು ಮುಂದೆ ಅವರ ಸಲಹೆಯನ್ನು ಪಡೆದು ಮುಂದೆ ತಾವು ಯಾವುದೇ ಥರದ ರಸಾಯನ ದ್ರವ್ಯಗಳನ್ನು ರೋಗ ನಿರೋಧಕವಾಗಿ ಅಥವಾ ರೋಗ ಶಮನಕ್ಕಾಗಿ ಉಪಯೋಗಿಸಬಹುದು. ಇನ್ನು ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ದಿನನಿತ್ಯದ ನಮ್ಮ ಆಹಾರದಲ್ಲಿ ಅಥವಾ ಔಷಧಿಗಳಾಗಿ ಉಪಯೋಗಿಸುವಂಥ ಕೆಲವು ರಸಾಯನ ದ್ರವ್ಯಗಳು ಯಾವ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂಥ ರಸಾಯನಗಳಂದರೆ ಮೊದಲೇದಾಗಿ ತಗೋಬೋದು ಅಂತಂದರೆ ಆಮಲಕ್ಕಿ. ಅದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಬೆಟ್ಟದ ನೆಲ್ಲೆಕಾಯಿ ಅಥವಾ ನೆಲ ನೆಲ್ಲೆಕಾಯಿ ಅಂತ ಹೇಳ್ತೀವಿ. ಸೊ ಆ ಹಣ್ಣನ್ನು, ಆ ಬೆಟ್ಟದ ನೆಲ್ಲೆಕಾಯಿ ಹಣ್ಣನ್ನು ದಿನಾಲೂ ನಾವು ಅರ್ಧ ಅಥವಾ ಪೂರ್ತಿ ಒಂದು ಹಣ್ಣನ್ನು ಸೇವಿಸುವುದರಿಂದ, ಮಕ್ಕಳಲ್ಲಿ ಅರ್ಧ ತಗೋಬೋದು, ಇನ್ನು ದೊಡ್ಡವರು ಅಲ್ಲಿ ಅದನ್ನು ಒಂದು ಫುಲ್ ಹಣ್ಣನ್ನು ನಾವು ಡೈಲಿ ತಗೋಬೋದು, ಅದನ್ನು ಸೇವನೆ ಮಾಡಬಹುದು. ಸೊ ಅದರಿಂದ ನಮಗೆ ಎಲ್ಲ ತರಹದ ರೋಗಗಳ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ಇದನ್ನು ಯಾರೂ ತಗೋಬೋದು, ಇದಕ್ಕೇನು ಕಡ್ಡಾಯವಾಗಿ ಇದೇ ತರಹದ ಉಪಾಯಗಳಾಗಲಿ ಅಥವಾ ಇದೇ ತರಹದ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿರುವುದಿಲ್ಲ. ಹಾಗೆಯೇ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ರಸಾಯನ ಅಂದರೆ ಗುಡುಚಿ, ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಈ ಬಳ್ಳಿಯ ಎಲೆಗಳು ಮತ್ತು ಅದರದ ಕಾಂಡದ ತ್ವಕ್ಕ ಅಂತ ಹೇಳ್ತೀವಿ, ಕಾಂಡದ ತೊಗಟು, ಅದನ್ನು ನಾವು ರಸಾಯನವಾಗಿ ಉಪಯೋಗಿಸ್ತೀವಿ. ಇದು ವಿಶೇಷವಾಗಿ ಜ್ವರಹರ ಅಧಿಕಾರದಲ್ಲಿ ಹೇಳಿದರೂ ಕೂಡ, ಜ್ವರ ರೋಗಕ್ಕೆ ಅಂತ ಹೇಳಿದ್ರೂ ಕೂಡ ಇದು ಅನೇಕ ರೋಗಗಳಲ್ಲಿ ಒಳ್ಳೆಯ ರಸಾಯನ ಅಂತ ಇದು ಸಾಬೀತಾಗಿದೆ. ಸೊ ಇದನ್ನು ನಾವು ದಿನನಿತ್ಯವಾಗಿ ಉಪಯೋಗಿಸಬಹುದು. ಮತ್ತು ಭೃಂಗರಾಜ, ಗರುಗದ ಸೊಪ್ಪು ಅಂತ ಹೇಳ್ತೀವಿ, ಇದು ಕೇಶ ಅಂತ ಹೇಳ್ತೀವಿ. ವಿಶೇಷವಾಗಿ ಇದು ಕೇಶ ರಸಾಯನ, ಅಂದರೆ ಕೂದಲಿಗೆ ಉಪಯೋಗ ಆಗುವಂಥ ರಸಾಯನ. ಇದನ್ನು ಉಪಯೋಗಿಸಿ ಭೃಂಗರಾಜ ತೈಲ, ಆ ಥರದ ಎಲ್ಲ ತಲೆಗೆ ಹಚ್ಕೊಳ್ಳುವಂಥ, ಕೇಶಕ್ಕೆ ಹಚ್ಕೊಳ್ಳುವಂಥ ತೈಲಗಳನ್ನು ಕೂಡ ತಯಾರು ಮಾಡ್ತಾರೆ. ಹಾಗಂತ ತೈಲ ಪೂರ್ತಿಯಾಗಿ ರಸಾಯನ ಗುಣವನ್ನು ಹೊಂದಿದೆ ಅಂತಲ್ಲ, ಆ ಒಂದು ದ್ರವ್ಯ ರಸಾಯನ ಗುಣವನ್ನು ಹೊಂದಿದೆ. ಮತ್ತು ಇನ್ನು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು ಅಶ್ವಗಂಧ, ಹಿರೇಮದ್ದು ಅಂತ ನಾವು ಅದನ್ನು ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದೂ ಒಂದು ಒಳ್ಳೆಯ ರಸಾಯನ ದ್ರವ್ಯ, ಇದನ್ನು ನಾವು ದಿನನಿತ್ಯವಾಗಿ ಸೇವಿಸಬಹುದು. ಮತ್ತು ಶತಾವರಿ, ಹಲವು ಮಕ್ಕಳ ಬೇರು ಅಂತ ಹೇಳ್ತೀವಿ, ಇದು ಹೆಣ್ಣು ಮಕ್ಕಳ ಸ್ತ್ರೀಯರ ಆರೋಗ್ಯ ರಕ್ಷಣೆಯಲ್ಲಿ, ಅವರ ಗರ್ಭ ಉತ್ಪಾದನೆಗೆ ಸಂಬಂಧಿತವಾದಂಥ ರೋಗಗಳಲ್ಲಿ, ಆ ಅವಯವಗಳ ಏನೇ ಒಂದು ತೊಂದರೆಗಳಲ್ಲಿ ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ರಸಾಯನ ದ್ರವ್ಯ ಇದು ಶತಾವರಿ. ದೆನ್ ಕುಷ್ಮಾಂಡ ಅಂತ ಹೇಳ್ತೀವಿ, ಬೂದುಗುಂಬಳಕಾಯಿ, ಇದು ಕೂಡ ಒಂದು ಒಳ್ಳೆಯ ರಸಾಯನ ದ್ರವ್ಯ. ಇದನ್ನು ಅಂದರೆ ಬೇರೆ ಬೇರೆ ಥರದ, ಅದನ್ನು ನಾವು ಪ್ರತಿಯೊಂದು ರಸಾಯನ ದ್ರವ್ಯ ಅದೇ ರೂಪದಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ, ಅದನ್ನು ಬೇರೆ ಬೇರೆ ಔಷಧಿ ರೂಪದಲ್ಲಿ ತಯಾರು ಮಾಡಿ ಅದನ್ನು ನಾವು ಉಪಯೋಗಿಸ್ತೀವಿ, ಹಲವು ರೋಗಗಳಲ್ಲೂ ಕೂಡ ಉಪಯೋಗಿಸ್ತೀವಿ. ಅಂದರೆ ಕುಷ್ಮಾಂಡವ, ಬೂದುಗುಂಬಳಕಾಯಿಯ ಪಾಕ ಸಿಗುತ್ತೆ, ಯಾವ ರೀತಿ ನಮಗೆ ಚ್ಯವನಪ್ರಾಶ ಅವಲೇಹ ಅಂತ ಸಿಗುತ್ತೆ, ಅದೇ ಥರ ಅದರದ ಅವಲೇಹನೂ ನಮಗೆ ಮಾರ್ಕೆಟಲ್ಲಿ ಕೆಲವೊಂದು ಔಷಧಿ ಕಂಪನಿಗಳು ತಯಾರು ಮಾಡ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೊತೀವಿ. ಮತ್ತು ದಾಳಿಂಬೆ, ಆಗಲೇ ನಾನು ಹೇಳಿದ ದಾಳಿಂಬೆ ದಿನನಿತ್ಯವಾಗಿ ಉಪಯೋಗಿಸುವಂತಹ ಒಂದು ರಸಾಯನ ದ್ರವ್ಯ. ಇದರಲ್ಲಿ ಒಂದು ತಪ್ಪು ಕಲ್ಪನೆ ಅಂದರೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ನಾವು ಏನು ತಿಂತೀವಿ, ಒಳಗಡೆ ಇರುವಂಥ ಕೆಂಪು ಬಣ್ಣದ ಹಣ್ಣಿನ ಕಾಳುಗಳು ಅಷ್ಟೇ ರಸಾಯನ ಗುಣವನ್ನು ಹೊಂದಿಲ್ಲ, ಆ ಹಣ್ಣಿನ ಫಲತ್ವಕ್ಕೇನಿರುತ್ತೆ, ಹಣ್ಣಿನ ತೊಗಟೆ ಏನಿರುತ್ತೆ ಅದು ಆ್ಯಕ್ಚುಲಿ ರಸಾಯನ ಗುಣವನ್ನು ಹೊಂದಿರುತ್ತೆ. ಅದನ್ನು ನಾವು ತುಂಬ ಸರ್ವೇ ಸಾಮಾನ್ಯವಾಗಿ ರಕ್ತವರ್ಧಕ ಅಂತ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಥರದ ರಕ್ತಹೀನತೆಗಳಲ್ಲಿ. ಮತ್ತು ಗೃಹಿಣಿ ರೋಗ ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಆ ಥರದ ಒಂದು ಆಹಾರ ಪರಿಣಾಮಕರ ಭಾವದಲ್ಲಿ ಏನಾದ್ರು ತೊಂದರೆಗಳಿದ್ದರೆ ಅಲ್ಲಿನೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ. ಇನ್ನು ಕದಿರ ನೆಕ್ಸ್ಟ್ ಹೇಳಬೇಕಂದ್ರೆ, ಕದಿರಾನು ಒಂದು ಒಳ್ಳೆಯ ರಸಾಯನ ದ್ರವ್ಯ. ಅದಕ್ಕೆ ಕಚ್ಮರ, ಕಗ್ಗಲಿ, ಕರಂಗಲಿ ಅಂತ ಸಾಮಾನ್ಯ ಭಾಷೆಯಲ್ಲಿ

ಹೇಳ್ತಾರೆ. ಅದು ಚರ್ಮ ರೋಗಕ್ಕೆ ಉಪಯೋಗಿಸುವಂಥ ಒಂದು ಒಳ್ಳೆ ರಸಾಯನ. ನೀವು ಜ್ಯೇಷ್ಠ ಮಧು, ಎಷ್ಟಿ ಮಧು ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಸೊ ಜ್ಯೇಷ್ಠ ಮಧು ಎಲ್ಲರಿಗೂ ಗೊತ್ತಿರುವಂಥ ಒಂದು ಔಷಧಿ ದ್ರವ್ಯ. ಇದು ಕೂಡ ನಮಗೆ ಒಳ್ಳೆಯ ಔಷಧಿ ಇಫೆಕ್ಟ್ಸನ್ನು ಹೊಂದಿದೆ. ಇದನ್ನು ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಅಂತಂದರೆ ಎಷ್ಟಿ ಮಧು ನಮಗೆ ಕಂಠ್ಯ ಅಂತ ಹೇಳ್ತಾರೆ. ಈಗ ಗಾಯಕರು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ, ಅವ್ರದ್ದು ಕಂಠ ಯಾವಾಗಲೂ ಸುಮಧುರವಾಗಿರುತ್ತೆ. ಸೊ ಅದು ಅದರದ್ದು ಒಂದು ಪ್ರಯೋಜನ. ಅದು ರಸಾಯನ ಪ್ರಯೋಜನ ಹೇಳಬೇಕು ಅಂದರೆ ಇದು ಈಸ್ಟ್ರೋಜನ್ ಲೆವೆಲ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸ್ತ್ರೀಯರಲ್ಲಿ ಇದು ಒಳ್ಳೆಯ ಇಫೆಕ್ಟ್ಸನ್ನು ಹೊಂದಿದೆ. ಮತ್ತು ಇದು ಕೂಡ ಒಂದು ಕೇಶ ದ್ರವ್ಯ. ಎಷ್ಟೊಂದು ತೈಲಗಳು ನಾವು ಕೂದಲಿಗೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ಇದು ಒಂದು ಕೂಡ ದ್ರವ್ಯ ಇರುತ್ತೆ. ಸೊ ಇದು ಈವನ್ ಇದರದ್ದು ಚೂರ್ಣ, ಇದನ್ನು ಪೌಡರ್ ಫಾರ್ಮಲ್ಲಿ ನಾವು ತೆಗೆದುಕೊಂಡಾಗ ಅದು ಕೂದಲನ್ನು ಚೆನ್ನಾಗಿ ಬೆಳೆಸಲು ಕೂಡ ಉಪಕಾರಿಯಾಗುತ್ತೆ ನಮಗೆ. ದೆನ್ ವಾಸ ಕೂಡ ಒಂದು ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತೀವಿ, ಅದು ಕೂಡ ಒಂದು ಒಳ್ಳೆ ರಸಾಯನ ದ್ರವ್ಯ. ಹಾಗೇನೆ ತ್ರಿಫಲ, ಎಲ್ಲರೂ ಕೇಳಿರ್ತಾರೆ ತ್ರಿಫಲ ಹೆಸರನ್ನು. ಇದರಲ್ಲಿ ತ್ರಿಫಲ ಅಂದರೆ ಇದು ಮೂರು ಫಲಗಳನ್ನು ಹೊಂದಿರುತ್ತದೆ ಈಕ್ವಲ್ ಕ್ವಾಂಟಿಟಿಯಲ್ಲಿ. ಅದು ಹರಿತಕ್ಕಿ, ಬಿಬಿತಕ್ಕಿ. ಹರಿತಕ್ಕಿ ಅಂದರೆ ಅಳಲೆಕಾಯಿ, ಬಿಬಿತಕ್ಕಿ ಅಂದರೆ ತಾರೆಕಾಯಿ, ಮತ್ತು ಆಮಲಕ್ಕಿ ಆಗಲೇ ಹೇಳಿರೋ ಹಾಗೆ ಬೆಟ್ಟದ ನೆಲೆಕಾಯಿ. ಸೊ ಈ ಮೂರು ಫಲಗಳನ್ನು ಅದು ಸಮಾನ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದನ್ನು ಒಂದು ಪೌಡರ್ ಮಾಡಿರ್ತಾರೆ. ಅದನ್ನು ಬೇರೆ ಬೇರೆ ಫಾರ್ಮ್ಸಲ್ಲಿ ನಾವು ಅದು ಉಪಯೋಗಿಸ್ತೀವಿ. ಸೊ ಅದು ತ್ರಿಫಲ. ಈ ತ್ರಿಫಲ ರಸಾಯನ ಕಣ್ಣುಗಳಿಗೆ ಒಳ್ಳೆಯದಿದು, ಇದನ್ನು ನೇತ್ರ ರಸಾಯನ ಅಂತಲೇ ಹೇಳ್ತೀವಿ. ಹಾಗೆಯೇ ಬೇರೆ ರಸಾಯನಗಳು ಅಂದರೆ ಶಂಖಪುಷ್ಪಿ, ಗಿರಿಕರ್ಣಿಕ ಅಂತ ಹೇಳ್ತೀವಿ, ಮಂಡೂಕ ಪರ್ಣಿ, ಬ್ರಾಹ್ಮಿ, ಹರಿದ್ರ ಕೂಡ ಒಂದು ಒಳ್ಳೆಯ ರಸಾಯನ. ಹರಿದ್ರ ಅಂತಂದರೆ ಅರಿಶಿನ, ಅರಿಶಿನದ ಬೇರು, ಶುಂಠಿ, ಅಲ್ಲ, ಇವೆಲ್ಲ ಒಳ್ಳೆ ಥರದ ನಾವು ನಿತ್ಯ ಉಪಯೋಗ ಮಾಡುವಂಥ. ಈವನ್ ಇದು ಬೆಳ್ಳುಳ್ಳಿ ರಸೋನ ಅಂತ ಹೇಳ್ತೀವಿ, ಇದು ಕೂಡ ದಿನನಿತ್ಯವಾಗಿ ನಾವು ಉಪಯೋಗಿಸ್ಬೋದಂಥ ಒಳ್ಳೆ ರಸಾಯನ ದ್ರವ್ಯ. ಹೀಗೆ ಬರೀ ಕಾಷ್ಠೌಷಧಿಗಳಷ್ಟೇ ಅಲ್ಲ, ಕೆಲವೊಂದು ರಸೌಷಧಿಗಳು ಕೂಡ ರಸಾಯನದ ಪ್ರಭಾವವನ್ನು ಹೊಂದಿರ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಶಿಲಾಜತು, ಅದು ಒಳ್ಳೆಯ ರಸಾಯನ ದ್ರವ್ಯ. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ವೈದ್ಯಕೀಯವಾಗಿ ನಮ್ಮ ವಿಜ್ಞಾನದ ಪ್ರಕಾರ ನಾವಿದನ್ನು ಪ್ರಮೇಹ ರೋಗದಲ್ಲಿ ನಾವಿದನ್ನು ಉಪಯೋಗಿಸ್ತೇವೆ. ರೋಗವನ್ನು ಗುಣಪಡಿಸಲು, ಅವರ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು. ಪ್ರಮೇಹ ಅಂತಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು ಅಂತಂದರೆ ಮಧುಮೇಹ, ಡಯಾಬಿಟಿಸ್ ಮೆಲಿಟಸ್ ಅಂತ ಏನು ಹೇಳ್ತೀವಿ. ಈ ತರಹದ ಲೈಫ್ ಸ್ಟೈಲ್ ಡಿಸಾರ್ಡರ್ಸಲ್ಲೂ ಕೂಡ ಈ ರಸಾಯನ ದ್ರವ್ಯಗಳು ತುಂಬ ನಮಗೆ ಪ್ರಯೋಜನ ಆಗ್ತವೆ. ಇನ್ನು ಎಲ್ಲರೂ ಸ್ವರ್ಣ ಪ್ರಾಶನದ ಬಗ್ಗೆ ಕೇಳಿರ್ಬೋದು. ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಕೂಡ ಇದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನದಿಂದ ಸಣ್ಣ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನವನ್ನು ಮಾಡಿಸ್ತೇವೆ. ಇಲ್ಲಿ ಸ್ವರ್ಣ ಭಸ್ಮವನ್ನು ಘೃತದ ತುಪ್ಪದ ಜೊತೆಗೆ ಬೆರೆಸಿ ಅದು ಔಷಧಿ ಫಾರ್ಮಲ್ಲಿ ಯೂಸ್ ಮಾಡುವಂಥ ದ್ರವ್ಯ. ಅದನ್ನು ಮನೆಯಲ್ಲಿ ಯಾರೂ ತೆಗೆದುಕೊಳ್ಬಾರ್ದು. ಈ ಥರದ ರಸಾಯನ ದ್ರವ್ಯ ಯಾವುದೇ ತಗೋಬೇಕಾದ್ರೂ ನಿಮಗೆ ತಜ್ಞ ವೈದ್ಯರ ಸಲಹೆ ತುಂಬ ಮುಖ್ಯ. ಅದಕ್ಕಾಗಿ ತಾವು ನಮ್ಮ ಆಯುರ್ವೇದ ಆಸ್ಪತ್ರೆ ಶಾಪುರ್ ಯಾವಾಗಲೂ ಸಂಪರ್ಕಿಸಬಹುದು. ಇನ್ನು ಬೇರೆ ಥರದ ರಸಾಯನ ದ್ರವ್ಯಗಳು ಅಂದರೆ ರಜತ ಭಸ್ಮ, ಇದು ಮತ್ತೆ ನಾವು ರಸೌಷಧಿಗಳಲ್ಲೇ ಬರುವಂಥದ್ದು. ರಜತ ಅಂದರೆ ಬೆಳ್ಳಿ, ಬೆಳ್ಳಿಯ ಭಸ್ಮ ಅದನ್ನು ತಯಾರು ಮಾಡಿರ್ತೀವಿ. ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಭಸ್ಮ. ಈಗ ಸುಮ್ಮನೆ ನಾವೇ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋಕೆ ಇದೆಲ್ಲ ಬರಲ್ಲ. ಹಾಗೆ ಲೋಹ ಭಸ್ಮ, ನಾವು ಕಬ್ಬಿಣದ ಕೊರತೆ, ಕಬ್ಬಿನಾಂಶದ ಕೊರತೆಯಿಂದ ಆಗುವಂಥ ರಕ್ತಹೀನತೆಯಲ್ಲಿ ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂಥ ದ್ರವ್ಯ. ಮತ್ತು ಗಂಧಕ ರಸಾಯನ ಅಂತಿರುತ್ತೆ, ಪಾರದ ಅಂದರೆ ಮರ್ಕ್ಯುರಿ ಅದು. ಅದು ಬಟ್ ಅದನ್ನೆಲ್ಲ ನಾವು ಚೆನ್ನಾಗಿ ಶೋಧನ ಮಾಡಿ ಅದನ್ನು ಔಷಧಿ ಫಾರ್ಮ್ಗೆ ತಂದು ಆಮೇಲೆ ಅದನ್ನು ಉಪಯೋಗಿಸ್ಬೇಕು, ಸುಮ್ಮನೆ ಉಪಯೋಗಿಸೋಕ್ಕಾಗಲ್ಲ. ಅದೇ ರೀತಿ ಮುಕ್ತ ಭಸ್ಮ ಅಂತ ಹೇಳ್ತೀವಿ, ಮುತ್ತುಗಳಿಂದ ತಯಾರಾದಂಥ ಭಸ್ಮ. ಇವೆಲ್ಲ ಕೆಲವೊಂದು ರಸೌಷಧಿಗಳು, ಅವುಗಳು ಕೂಡ ರಸಾಯನ ಗುಣವನ್ನು ಹೊಂದಿರ್ತವೆ. ಸೊ ಈ ರೀತಿ ಇನ್ನು ಭಲ್ಲಾತಕ ಫಲ ಅಂದರೆ ನಾವು ಕೇರ್ ಹಣ್ಣು, ಕೇರ್ ಬೀಜ ಅಂತೇನು ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ, ಅದು ಕೂಡ ರಸಾಯನ ಗುಣವನ್ನು ಹೊಂದಿದೆ. ಬಟ್ ಅದಕ್ಕೆ ಶೋಧನೆಗಳೆಲ್ಲ ಇದೆ, ಅದನ್ನು ಸುಮ್ಮನೆ ತಿಂದರೆ ಅದು ರಸಾಯನ ನಮಗೆ ಯೂಸಸ್ಸನ್ನು ಕೊಡಂಗಿಲ್ಲ. ಇದೇ ರೀತಿ ಈಗ ನಾನು ಇಲ್ಲಿ ತನಕ ಹೇಳಿರುವಂಥವು ನಾವು ಸೇವನೆ ಮಾಡುವಂಥ ರಸಾಯನಗಳು. ನಾವು ಬಾಯಿ ಮೂಲಕ ತಗೊಂಡು ಅದು ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಆಗಿ ಆಮೇಲೆ ಅದು ನಮಗೆ ರಸಾಯನ ಉಪಯೋಗವನ್ನು ತೋರಿಸ್ತದೆ. ಅದೇ ರೀತಿ ಇನ್ನು ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಆಚಾರ ರಸಾಯನ ಅಂತ ಕೂಡ ಹೇಳಿದ್ದಾರೆ. ಆಚಾರ ಅಂದರೆ ನಮ್ಮ ವಿಹಾರಗಳು, ನಮ್ಮ ದಿನನಿತ್ಯದ ನಡವಳಿಕೆಗಳು. ಯಾವುದರಿಂದ ನಾವು ರಸಾಯನ ಗುಣವನ್ನು ಪಡೀಬಹುದು ಅಂತ ಅಂದರೆ ಸದ್ವೃತ್ತ ಪಾಲನ, ಒಳ್ಳೆಯ ಆಚಾರ ವಿಚಾರ, ಉತ್ತಮ ನಡವಳಿಕೆಗಳನ್ನು ನಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು, ಸತ್ಯವಚನ, ಗುರು ಬ್ರಾಹ್ಮಣ ಗೋ ದೊಡ್ಡವರು ತಂದೆ ತಾಯಿಯರಿಗೆ ಅವರೊಂದಿಗೆ ಗೌರವಾನ್ವಿತವಾಗಿ ನಡೆದುಕೊಳ್ಳುವುದು, ನಿಯಮಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು, ನಿತ್ಯ ಯೋಗಾಭ್ಯಾಸ, ಇವೆಲ್ಲ ಆಚಾರ ರಸಾಯನದಲ್ಲಿ ಬರ್ತವೆ. ಸೊ ಇವುಗಳನ್ನು ನಾವು ನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಕೂಡ ಅವು ನಮಗೆ ರಸಾಯನ ಉಪಯೋಗವನ್ನು ಕೊಡ್ತವೆ. ಇವೆಲ್ಲ ನಾವು ಪಾಲನೆ ಮಾಡುವುದರಿಂದ

ಇದು ಮುಖ್ಯವಾಗಿ ನಮ್ಮಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಮತ್ತು ರಜ ಗುಣವನ್ನು ಕಡಿಮೆ ಮಾಡುತ್ತದೆ. ಇನ್ನು ಇದರಲ್ಲಿ ಮತ್ತೆ ವ್ಯಸನಗಳಾದ ಮದ್ಯಪಾನ, ಧೂಮ್ರಪಾನ, ಅತಿಯಾದ ಮಾಂಸಾಹಾರ ಸೇವನ ಇವೆಲ್ಲವೂ ಕೂಡ ನಾವು ತ್ಯಜಿಸುವುದು ಕೂಡ ಒಂದು ಒಳ್ಳೆಯ ಆಚಾರ ರಸಾಯನನೇ. ಹಾಗೆ ಅಹಿಂಸಾವಾದಿ ಪಾಲನೆ ಮಾಡುವುದು ಇವೆಲ್ಲ ಆಚಾರ ರಸಾಯನದಲ್ಲಿ ಬರುವಂಥ ಕೆಲವೊಂದು ಮುಖ್ಯವಾದ ಅಂಶಗಳು. ಇವುಗಳನ್ನು ನಾವು ದಿನನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ ಅಳವಡಿಸಿಕೊಳ್ಬೋದು. ಅದನ್ನು ಅಳವಡಿಸಿಕೊಂಡ್ರೆ ನಮಗೆ ಅದರಿಂದ ರಸಾಯನದ ಪ್ರಯೋಜನಗಳು ಕೂಡ ನಮಗೆ ದೊರೆತವೆ. ಇಷ್ಟೆಲ್ಲ ಹೇಳಿ ನಮ್ಮನ್ನು ಸೇವಿಸಿರಿ, ನಿಮ್ಮನ್ನು ಸ್ವಸ್ಥವಾಗಿ ಬದುಕಿಸುತ್ತೇವೆ ಅಂತ ಹೇಳುವಂಥ ಈ ರಸಾಯನ ದ್ರವ್ಯಗಳನ್ನು ಎಲ್ಲರೂ ನಾವು ಒಳ್ಳೆ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಬಗ್ಗೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಅಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿ. ಪ್ರಾರಂಭ ಅಲ್ಲಿಂದ ಮಾಡೋಣ. ಲ್ಯಾಪ್ರೋಸ್ಕೋಪಿ ಅಂದ್ರೇನು, ಅದರ ಬಗ್ಗೆ?
1: ಲ್ಯಾಪ್ರೋಸ್ಕೋಪಿ ಅಂದ್ರೆ ನೀವು ಟೆಲಿಸ್ಕೋಪಿ, ಓಕೆ, ಮೈಕ್ರೋಸ್ಕೋಪ್ ಎಲ್ಲ ಕೇಳಿರ್ಬೋದು. ಅದು ಬೇಸಿಕಲಿ ನೀವು ಏನಾದರೂ ನೋಡಲಿಕ್ಕೆ ಅಂತ ಪರೀಕ್ಷೆ ಮಾಡೋದಂತ ಯಂತ್ರಗಳು. ಸೊ ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಬೇಸಿಕಲಿ ಹೊಟ್ಟೆ ಒಳಗಡೆ ನಾವು ನೋಡಲಿಕ್ಕೆ ಅಂತ ಚೆಕ್ ಮಾಡೋದು ಯಂತ್ರ ಯೂಸ್ ಮಾಡ್ತೀವಲ್ಲ, ಆ ಪ್ರೊಸೀಜರ್ಗೆ ನಾವು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ.
0: ಅಂತ ಸಂದರ್ಭದಲ್ಲಿ ಸರ್, ಲ್ಯಾಪ್ರೋಸ್ಕೋಪಿಯನ್ನ ಕೀ ಹೋಲ್ ಸರ್ಜರಿ ಅಂತಾನು ಹೇಳ್ತಾರೆ, ಅದು ಯಾಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಇದು ಒಂದು ಎಕ್ಸಾಂಪಲ್ ಅಂತಂದ್ರೆ, ಈ ರೂಮ್ ಒಳಗಡೆ ಏನಾದರೂ ಬರ್ಬೇಕಂತಿದ್ರೆ ನಾವು ಇವತ್ತು ಡೋರ್ ಓಪನ್ ಮಾಡ್ಕೊಂಡು ಬರ್ತೀವಿ. ಇದು ಹೊಟ್ಟೆನ ಹಂಗೆ ನೋಡ್ಬೇಕಂದ್ರೆ ಒಳಗಡೆ ಹೊಟ್ಟೆ ಕೊಯ್ದು ನೋಡ್ತೀವಿ. ಬಟ್ ಕೀ ಹೋಲ್ ಸರ್ಜರಿ ಅಂದ್ರೆ ನೀವು ಅದು ರೂಮ್ ಇಂದ ಡೋರ್ ಏನಿರುತ್ತಲ್ಲ, ಅದು ಕೀ ಏನಿರುತ್ತಲ್ಲ ಹೋಲು, ಅಲ್ಲಿಂದ ನೋಡಿ ನೀವು ಎಲ್ಲ ಮಾಡೋದು ಪ್ರೊಸೀಜರ್ಗೆ. ಅದಕ್ಕೆ ಇದನ್ನು ಕೀ ಹೋಲ್ ಸರ್ಜರಿ ಅಂತಾನು ಕಾಮನ್ ಪೀಪಲ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ.
0: ಈಗ ಓಪನ್ ಸರ್ಜರಿ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇದರ ನಡುವಿನ ವ್ಯತ್ಯಾಸ ಅದ್ರ ಬಗ್ಗೆ ತಿಳಿಸಿ.
1: ಈಗ ನಾನು ಹೇಳಿದ ಪ್ರಕಾರ ಓಪನ್ ಅಂತಂದ್ರೆ ಬಹಳಷ್ಟು ನೀವು ಕೇಳಿರ್ಬೋದು ಹೊಟ್ಟೆ ಕೊಯ್ದು ಇದು ಮಾಡ್ತಾರೆ ಅಂತ. ಸೊ ಇನ್ವೇರಿಯಬ್ಲಿ ಸ್ವಲ್ಪ ದೊಡ್ಡ ಇನ್ಸಿಷನ್ ಕೊಡಬೇಕಾಗತ್ತೆ. ಕೀ ಹೋಲ್ ಆದತ್ತಂದ್ರೆ ಲ್ಯಾಪ್ರೋಸ್ಕೋಪಿ ಅಂದ್ರೆ ಬಹಳ ಸಣ್ಣ ಸಣ್ಣ ಇನ್ಸಿಷನ್ ಇಂದಾನೇ ಆಪರೇಷನ್ ಮಾಡೋದು. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ, ನಿಮ್ಗೆ ಆಪರೇಷನ್ ಇಂದ ಅಡ್ವಾಂಟೇಜಸ್ ಬಹಳಷ್ಟು ಇದೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಅಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವರು. ಸರ್, ಈಗ ಲ್ಯಾಪ್ರೋಸ್ಕೋಪಿ ಬಗ್ಗೆ ತಾವು ಇಷ್ಟೆಲ್ಲ ಹೇಳಿದ್ರೆ, ಇದರ ಬಳಕೆ ಯೂಸಸ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಲ್ಯಾಪ್ರೋಸ್ಕೋಪಿ ಈಗ ಮುಂಚೆ ಟ್ರೆಡಿಷನಲ್ ಓಪನ್ ಸರ್ಜರಿ ಏನು ಮಾಡ್ತಿದ್ರಲ್ಲ, ಮೋಸ್ಟ್ ಆಫ್ ದ ಓಪನ್ ಸರ್ಜರೀಸ್ ಅಲ್ಲಿ ಈಗ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ನಮ್ಮ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮುಂಚೆ ಹೊಟ್ಟೆ ಕೊಯ್ದೆ ಗರ್ಭಕೋಶ ತೆಗಿತಿದ್ವಿ, ಹೊಟ್ಟೆ ಕೊಯ್ದೆ ನಾವು ಅಂಡಾಶಯನ್ನು ತೆಗಿತಿದ್ವಿ, ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆದರೆ ಹೊಟ್ಟೆ ಕೊಯ್ದೆ ಮಾಡ್ತಿದ್ವಿ. ಇವೆಲ್ಲ ಹೊಟ್ಟೆ ಕೊಯ್ಯೋದ್ ಬದಲಿ ನಾವು ಈಗ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ಬೋದು. ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲೂ ಈಗ ಅಪೆಂಡಿಕ್ಸ್ ಆದರೆ ಪ್ರಾಬ್ಲಮ್ ಇತ್ತು, ಗ್ಯಾಲ್ ಸ್ಟೋನ್ಸ್ ಪ್ರಾಬ್ಲಮ್ ಇತ್ತು, ಇದಕ್ಕೆಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಇದು ಅಪೆಂಡಿಸೆಕ್ಟೊಮಿ ಮತ್ತು ಕೋಲೆಸಿಸ್ಟೆಕ್ಟೊಮಿ ಮಾಡ್ತಾರೆ ಈಗ. ಸೊ ಭಾಳ ಕಡೆ ಈಗ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ಸ್ ಬರ್ತಾ ಇದೆ. ಇದೊಂದು ಅಡ್ವಾನ್ಸ್ ಸರ್ಜರಿ. ಸೊ ಬೇಸಿಕಲಿ ಅಡ್ವಾನ್ಸ್ ಟ್ರೈನಿಂಗ್ ತೊಗೊಂಡು ಅದರದ್ದು, ಯಾರು ಮೊದಲು ರೆಗ್ಯುಲರ್ ಸರ್ಜನ್ಸ್ ಇದ್ದರು ಅವರೇ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಈ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಆರ್ ಬೋತ್ ಓಪನ್ಗೂ ರೆಡಿ ಇರ್ತಾರೆ, ಲ್ಯಾಪ್ರೋಸ್ಕೋಪಿನೂ ಮಾಡ್ತಾರೆ, ಎರಡೂ ಮಾಡಿ.
0: ಉತ್ತಮ. ಅಂತ ಸಂದರ್ಭದಲ್ಲಿ ಸರ್, ಈಗ ತಾವು ಹೇಳಿದ್ರಿ ಈ ಎಲ್ಲ ರೋಗಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಳಸ್ತಾರೆ, ಗಾಲ್ ಸ್ಟೋನ್ಸ್ ಆಮೇಲೆ ಅಪೆಂಡಿಕ್ಟೈಟಿಸ್, ಅದರಲ್ಲಿ ಹೇಗೆ ಬಳಕೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಪ್ರೊಸೀಜರ್ ಸೇಮ್ ಇರುತ್ತೆ. ಹೊಟ್ಟೆ ಇದರಿಂದ ಏನಿರುತ್ತೆ, ನಾವು ಹೊಕ್ಕಳ ಜಾಗದಲ್ಲಿ ಅಲ್ಲೇ ಒಂದು 10 mm ಅಷ್ಟು, ಅಂದರೆ ಲಿಟ್ರಲಿ 1 cm ಅಷ್ಟೇ ಒಂದು ಓಪನಿಂಗ್ ಮಾಡ್ತೀವಿ. ಓಪನಿಂಗ್ ಮಾಡಿ ಅಲ್ಲಿ ಗ್ಯಾಸ್ ತುಂಬಿಸಿ ಹೊಟ್ಟೆಯನ್ನು, ಅದರಿಂದ ನಾವು ಸ್ಕೋಪ್ ಹಾಕಿ ನೋಡ್ತೀವಿ ಫಸ್ಟು. ಸೊ ನೀವು ಯಾವ ಜಾಗ ನೋಡ್ತೀರಿ ಅದ್ರ ಪ್ರಕಾರ. ಸೊ ಅಪೆಂಡಿಕ್ಸ್ ನೋಡೋದಿತ್ತು ಅಂದ್ರೆ ಅದ್ರ ಇನ್ಸಿಷನ್ ಸೈಟ್ಸ್ ಬೇರೆ ಕಡೆ ಇರುತ್ತೆ, ಅದೇ ನಿಮ್ ಗರ್ಭಕೋಶ ತೆಗಿಬೇಕಂದ್ರೆ ಅದು ಇನ್ಸಿಷನ್ ಸೈಟ್ಸ್ ಬೇರೆ ಇರುತ್ತೆ. ಸೊ ಈ ರೀತಿಯಿಂದ ಯಾವ ಜಾಗ ಬೇಕು ನಮ್ಗೆ ಅಬ್ಡೋಮ್ನಲ್ಲಿ ಇದ್ದಿದ್ದು ಆರ್ಗನ್ಸ್ ಎಲ್ಲ ನಾವು ಆಪರೇಷನ್ ಮಾಡ್ಬೋದು ಲ್ಯಾಪ್ರೋಸ್ಕೋಪಿ.
0: ಸರ್, ಈಗ ಮಹಿಳೆಯರ ಆರೋಗ್ಯದಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪಾತ್ರ ತಿಳಿಸ್ಬೋದಾ?
1: ನಾನು ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ತೊಂದರೆ ಆಗಿ ಗಡ್ಡೆ ಆಗಿ ಇಲ್ಲಾಂದ್ರೆ ಒಳಗಡೆಯಿಂದ ದಪ್ಪ ಇರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗೋದು ಅವರಿಗೆ ಮೆನ್ಸಿಸ್ ಟೈಮಲ್ಲಿ, ಈ ಥರ ತೊಂದರೆಗಳೆಲ್ಲ ಇರುವಾಗ ಅವ್ರಿಗೆ ಒಂದೊಂದು ಟೈಮ್ ಆಪರೇಷನ್ ಅಂತ ಹೇಳ್ತೀವಿ ಗರ್ಭಕೋಶ ತೆಗೆಯೋದು. ಮುಂಚೆ ಎಲ್ಲ ನಾವು ಕೊಯ್ದು ಮಾಡ್ತಿದ್ವಿ, ಈಗ ಲ್ಯಾಪ್ರೋಸ್ಕೋಪಿಯಿಂದಾನೇ ಗರ್ಭಕೋಶನು ತೆಗಿಬೋದು. ಸೇಮ್ ವೇ ಅಂಡಾಶಯದಲ್ಲಿ ಸಿಸ್ಟ್ ಆಗೋದು, ಒಂದೊಂದು ಟೈಮ್ ಸಿಂಪಲ್ ಸಿಸ್ಟ್ ಇರುತ್ತೆ, ಹೆಮರಜಿಕ್ ಸಿಸ್ಟ್ ಇರುತ್ತೆ, ಇಲ್ಲಾಂದ್ರೆ ಎಂಡೋಮೆಟ್ರಿಟಿಕ್ ಸಿಸ್ಟ್ ಇರುತ್ತೆ. ಈ ಥರ ತೊಂದರೆ ಇರೋದ್ರಿಂದ ದೊಡ್ಡ ಹೊಟ್ಟೆ ಕೊಯ್ಯೋದ್ ಬದಲು ಸೀದಾ ಸಣ್ಣದಿದ್ರ ಆಪರೇಷನಲ್ಲೇ ಅದನ್ನು ಅಂಡಾಶಯನ್ನು ತೆಗೆದು ಟೆಸ್ಟಿಗಂತ ಕಳಿಸ್ಬೋದು. ಈಗ ಭಾಳಷ್ಟು ಪೇಷೆಂಟ್ಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇನ್ಫರ್ಟಿಲಿಟಿ ಯಾಕೆ ಆಗ್ತಾ ಇದೆ, ಬಂಜತನ ಯಾಕಿದೆ, ಹೆಣ್ಮಕ್ಳಲ್ಲಿ ಏನೇನು ತೊಂದರೆ ಇರ್ಬೋದು, ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು, ಟ್ಯೂಬಲ್ಲಿ ಇರ್ಬೋದು, ಇಲ್ಲಾಂದ್ರೆ ಅಂಡಾಶಯದಲ್ಲಿ ಇರ್ಬೋದು, ಇದೆಲ್ಲ ಮುಖಾಂತರ ನಾವು ಸ್ಕ್ಯಾನಿಂಗಲ್ಲೂ ಗೊತ್ತಾಗುತ್ತೆ. ಬಟ್ ಬೆಸ್ಟ್ ಅಂದರೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಭಾಳಷ್ಟು ತೊಂದರೆಗಳನ್ನು ನಾವು

0: ಕಂಡು ಹಿಡಿಯಬಹುದು.
1: ಸರ್, ಅಂತ ಸಂದರ್ಭದಲ್ಲಿ ಪ್ರೊಸೀಜರ್ ಅಥವಾ ಶಸ್ತ್ರಕ್ರಿಯೆ ವಿಧಾನದ ಬಗ್ಗೆ ತಿಳ್ಕೊಬಹುದಾ ಈ ಒಂದು ವಿಷಯದ ಕುರಿತು?
0: ಯೂಶಲಿ ಏನ್ ಮಾಡ್ತೀವಿ ನಾವು ಸರ್ಜರಿ ಮಾಡೋದಿತ್ತಂದ್ರೆ, ಹೇಳಿದ ಪ್ರಕಾರ ಸಣ್ಣ ಇನ್ಸಿಷನ್ಸ್ ಇರುತ್ತೆ, ಅದು ಹೊಕ್ಕಳ ಜಾಗದಲ್ಲೇ ನಾವು ಒಂದು ಇನ್ಸಿಷನ್ ಅಂದ್ರೆ ದೊಡ್ಡದಂದ್ರೆ 10 mm 1 cm ಅಷ್ಟು ಇನ್ಸಿಷನ್ ತಗೊಂಡು ಅಲ್ಲೇ ನಾವು ಸ್ಕೋಪ್ ಹಾಕಿ ಒಳಗಡೆ ನೋಡ್ತೀವಿ ಫಸ್ಟ್. ಅದ್ರಾದ್ಮೇಲೆ ನಾವು ಇನ್ನೆರಡು ಸಣ್ಣದು ಹೋಲ್ ಇನ್ಸಿಷನ್ಸ್ ಲೆಸ್ ದೆನ್ 5 mm ಇನ್ಸಿಷನ್ಸ್, ಅಷ್ಟು ಸಣ್ಣ ಇನ್ಸಿಷನ್ಸ್ ಅಂತ ನಾವು ಓಪನ್ ಮಾಡಿ ನಮ್ದು ಇನ್ಸ್ಟ್ರೂಮೆಂಟ್ಸ್ನ ಹಾಕ್ತೀವಿ. ಸೊ ಮಿನಿಮಮ್ 2 instruments ಆದರೂ ಹೋಗಬೇಕು. ನಮ್ಮ ಕೈ ಕೆಲಸ ಏನು ಮಾಡುತ್ತೆ ಸರ್ಜರಿಯಲ್ಲಿ ಹೊಟ್ಟೆ ಕೊಯ್ದಾಗ, ಸೇಮ್ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಲ್ಯಾಪ್ರೋಸ್ಕೋಪಿನ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಈ ಯಾವುದೇ ತೊಂದರೆ ಇದ್ದರೆ, ಗರ್ಭಕೋಶ ತೊಂದರೆ ಇದೆ ಇಲ್ಲ ಅಂಡಾಶಯ ಅಂದಿತ್ತು ಅಂದರೆ ಅದರದ್ದು ಆಪರೇಷನ್ ಮಾಡ್ತೀವಿ. ಮೇಜರ್ ಸರ್ಜರಿ ಏನೋ ಇದ್ದರೆ ಗರ್ಭಕೋಶ ತೆಗೆಯೋದಿದ್ದಾಗ ಅವಾಗ ಇನ್ನೊಂದು ಎಕ್ಸ್ಟ್ರಾ ಒಂದು ಹಾಕಬೇಕಾಗತ್ತೆ ಇನ್ನೊಂದು ಸೈಡು. ಸೊ ದ್ಯಾಟ್ ಅದರಿಂದ ನಾವು, ಯಾಕಂದರೆ ಅಣ್ಣನ ಆಳರುಗಳು ಇರ್ತವೆ ಒಳಗಡೆ, ಸೊ ಅದನ್ನೆಲ್ಲ ಪುಷ್ ಮಾಡಬೇಕು, ಪುಷ್ ಮಾಡಿ ಆಮೇಲೆ ಆಪರೇಷನ್ ಮಾಡಬೇಕು. ಈ ಥರ ಏನಾದರೂ ಕ್ಲೀನ್ ಮಾಡೋದಿತ್ತು ಅಂದರೆ ಅವನಕ್ಕೆಲ್ಲ ಒಂದು ಹೋಲ್ ಸಪ್ರೇಟಾಗಿ ಮಾಡ್ತೀವಿ. ಸೊ ಅಟ್ಲೀಸ್ಟ್ 3-4 holes ಮಿನಿಮಮ್ ಹಾಕ್ತೀವಿ ಅವತ್ತು.
1: ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಗನಸು ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿಯವರು. ಸರಿಗ ಆಪರೇಷನ್ ಸರ್ಜರಿ ಅಂತ ಹೇಳಿದ ತಕ್ಷಣ ನೋವಿನ ಬಗ್ಗೆ ವಿಚಾರ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ವೇಳೆ ಜನರಲ್ ಅನಸ್ಥೇಷಿಯ ಅವಶ್ಯಕತೆ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸು.
0: ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಜನರಲ್ ಅನಸ್ಥೇಷಿಯನ್ನು ಯೂಸ್ ಮಾಡ್ತಾರೆ. ಸ್ಪೈನಲ್ ಯೂಸ್ ಮಾಡೋದು ಬಹಳ ಕಮ್ಮಿ. ಶಾರ್ಟ್ ಪ್ರೊಸೀಜರ್ ಇದ್ರಷ್ಟೇ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಸ್ಪೈನಲ್ ಅನಸ್ಥೇಷಿಯಾ ಯೂಸ್ ಮಾಡ್ತೀವಿ. ಅಂದರೆ ಈಗ ಮಕ್ಕಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಳ್ಳೋದಿತ್ತು, ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್, ಈ ಶಾರ್ಟ್ ಪ್ರೊಸೀಜರ್ ಹಾರ್ಡ್ಲಿ ಲೆಸ್ ದ್ಯಾನ್ 10-15 minutes, ನಾಟ್ ಮೋರ್ ದ್ಯಾನ್ ದ್ಯಾಟ್. ಸೊ ಈ ಪ್ರೊಸೀಜರ್ಗೆ ನಾವು ಯೂಶಲಿ ಸ್ಪೈನಲ್ ಕೊಟ್ಟರು ಏನೂ ತೊಂದರೆ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಸರ್ಜರಿ ಲೈಕ್ ಓವರೇನ್ ಸಿಸ್ಟ್ ಇಲ್ಲಾಂದರೆ ಗರ್ಭಕೋಶ ತೆಗೆಯೋದಿತ್ತು, ಇಂಥ ಕಂಡೀಷನಲ್ಲಿ ಯಾವತ್ತೂ ನಾವು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರೋದರಿಂದ ಜನರಲ್ ಅನಸ್ಥೆಸಿಯಾ ಕೊಡ್ತೀವಿ. ಇದರಿಂದ ಪೇಷಂಟ್ಗೆ ಅರಿವೇ ಇರೋದಿಲ್ಲ. ಸೊ ಆಪರೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಪೊಸಿಷನಲ್ ಚೇಂಜಸ್ ಮಾಡಬೇಕಾಗತ್ತೆ ನಾವು ಆಪರೇಷನ್ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ. ಸೊ ಅದಕ್ಕೆ ನಾವು GA ಯಾವತ್ತು ಪ್ರಿಫೇರ್ ಮಾಡ್ತೀವಿ.
1: ಈ ಒಂದು ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ನಾವು ಮಾತನಾಡಿದ್ವಿ, ಪ್ರೊಸೀಜರ್ ಬಗ್ಗೆನೂ ಮಾತನಾಡಿದ್ವಿ, ಸಮಯದ ಬಗ್ಗೆ, ಎಷ್ಟು ಸಮಯ ತಗೋತ ಅದ್ರ ಬಗ್ಗೆ ಮಾತನಾಡಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ.
0: ಸಮಯ ಇಟ್ ಡಿಪೆಂಡ್ಸ್ ಆನ್ ಸರ್ಜರಿ, ಯಾವ ಥರ ಸರ್ಜರಿ ಮಾಡ್ತಾ ಇದ್ದೀವಿ. ನಾನು ಹೇಳಿದ ಪ್ರಕಾರ ಈಗ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದರೆ ಬರೇ ಒಳಗಡೆ ನೋಡಿ ಹೋಗೋದಿತ್ತು ಅಂತಂದರೆ 10-15 ನಿಮಿಷದಲ್ಲೇ ಮುಗಿಯುತ್ತೆ. ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನು ಅಷ್ಟೇ 15 ನಿಮಿಷ, ಯಾಕಂದರೆ ಟ್ಯೂಬನ್ನು 2 bands ಇಲ್ಲ ಕ್ಲಿಪ್ಪನ್ನು ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಪ್ರೊಸೀಜರ್ ಟೈಮ್ ಈಸ್ ವೆರಿ ಶಾರ್ಟ್ ಆ್ಯಂಡ್ ವಿತ್ ಎಕ್ಸ್ಪೀರಿಯನ್ಸ್. ಚಲೋ ಸರ್ಜನ್ಸ್ ಇದ್ದರೆ ಲ್ಯಾಪ್ರೋಸ್ಕೋಪಿಕ್ ಓವರಿಯನ್ ಸಿಸ್ಟೆಕ್ಟೊಮಿ ಇಲ್ಲಾಂದರೆ ಹಿಸ್ಟೆಕ್ಟೊಮಿ ಎಲ್ಲ ಒಂದೇ ತಾಸಲ್ಲಿಯೋ ಕಂಪ್ಲೀಟ್ ಆಗುತ್ತೆ. ಸೊ ಮೊದಲಿನ ಥರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಜಾಸ್ತಿ ಅಂತ ಏನಿಲ್ಲ, ಸ್ಕಿಲ್ಸ್ ಮೇಲೆ ಇರುತ್ತೆ. ಸೊ ಸರ್ಜನ್ ಚಲೋ ಇದ್ದರೆ ಜಲ್ದಿನೂ ಆಗುತ್ತೆ.
1: ಲ್ಯಾಪ್ರೋಸ್ಕೋಪಿ ಸರ್ಜರಿ ಲಾಭಗಳು ಆಮೇಲೆ ಅಪಾಯಗಳು, ಪ್ರಾರಂಭ ಲಾಭದಿಂದ ಮಾಡೋಣ. ಮೊದಲನೇದಾಗಿ ಲಾಭಗಳು,
0: ಲ್ಯಾಪ್ರೋಸ್ಕೋಪಿ ನಾನು ಹೇಳಿದ ಪ್ರಕಾರ ಸಣ್ಣದು ಇನ್ಸಿಷನ್ ಮಾಡ್ತೀವಿ. ಸೊ ಕೊಯ್ಯೋದು ಕಮ್ಮಿ ಇರುತ್ತೆ, ಕೊಯ್ದರೆ ಆಟೋಮೆಟಿಕ್ಲಿ ಬ್ಲೀಡಿಂಗು ಕಮ್ಮಿ ಇರುತ್ತೆ ಆಪರೇಷನ್ ಟೈಮಲ್ಲಿ. ಸೊ ಆಪರೇಷನ್ ಆದಮೇಲೂ ನೋವು ಏನಿರುತ್ತೆ ಅದು ಕಮ್ಮಿ ಇರುತ್ತೆ, ಯಾಕಂದರೆ ಕಟ್ ಮಾಡಿದ್ದು ಟಿಶ್ಯೂಸು ಭಾಳ ಕಮ್ಮಿ. ಸೊ ಇನ್ವೇರಿಯಬ್ಲಿ ಪೇನು ಕಮ್ಮಿ ಇರುತ್ತೆ. ಕಸಣ್ಣು ಆಪರೇಷನ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಕಮ್ಮಿ ಇದೆ. ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ನೋಡ್ತೀವಿ. ಹೇಗೆ ನೋಡ್ತೀವಿ? ವಿಡಿಯೋ ಇದರಿಂದ ನೋಡ್ತೀವಿ ಮಾನಿಟರ್ ಮೇಲೆ. ಸೊ ಈ TV ಮಾನಿಟರ್ ಯಾವತ್ತು ಮ್ಯಾಗ್ನಿಫೈಡ್ ವ್ಯೂ ಇರುತ್ತೆ. ಸೊ ನಮಗೆ ಕಾಂಪ್ಲಿಕೇಶನ್ ರೇಟ್ ಕಂಪೇರ್ ಟು ಓಪನ್ ಈಸ್ ವೆರಿ ಲೆಸ್, ಬಿಕಾಸ್ ನಮಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ನಿಮಗೆ ನಾರ್ಮಲ್ ದೃಷ್ಟಿ ಏನಿರುತ್ತೆ ಅದರಿಂದ 3-4 times ಜಾಸ್ತಿ ದೊಡ್ಡದು ಕಾಣ್ತಾ ಇರುತ್ತೆ. ಸೊ ದೊಡ್ಡದು ಕಾಣೋದ್ರಿಂದ ರಿಸ್ಕ್ ಭಾಳ ಕಮ್ಮಿ ಇರುತ್ತೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಲಿ ಅದು ಕಟ್ಟಿಂಗ್ ಏನು ಮಾಡ್ತಿರ್ತೀವಲ್ಲ ಅದೆಲ್ಲ ಭಾರಿ ಕ್ಲಾರಿಟಿ ಇರುತ್ತೆ ಅದರಿಂದ. ಸೊ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಲೆಸ್ ವಿತ್ ಲ್ಯಾಪ್ರೋಸ್ಕೋಪಿ. ಆಟೋಮೆಟಿಕ್ಲಿ ನೀವು ಸನ್ ಹೀಲಿಂಗ್ ಇನ್ಸಿಷನ್ ಇತ್ತು ಅಂದರೆ ಹೀಲಿಂಗು ಫಾಸ್ಟ್ ಇರುತ್ತೆ. ಸೊ ಆಟೋಮೆಟಿಕ್ಲಿ ಪೇಷಂಟು ಭಾಳ ದಿನ ಇರಬೇಕಾಗಿಲ್ಲ. ಮೊದಲೆಲ್ಲ ಓಪನ್ ಮಾಡಿದ್ರೆ 4-5 days ಆದರೂ ಪೇಷಂಟು ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಅಡ್ವಾಂಟೇಜ್, ಸ್ವಲ್ಪ ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿಯಲ್ಲಿ ಅದೇ ದಿನ ಆಪರೇಷನ್ ಮಾಡಿದ ಬೆಳಗ್ಗೆನೆ ಸಾಯಂಕಾಲ ಎಲ್ಲ ಆರಾಮಿತ್ತು ಅಂದರೆ ಡಿಸ್ಚಾರ್ಜ್ ಮಾಡ್ಬೋದು. ಓವರೇನ್ ಸಿಸ್ಟ್ ಎಲ್ಲ ಇದ್ದರೆ ನೆಕ್ಸ್ಟ್ ಡೇ ವಿದಿನ್ 2 days ಡಿಸ್ಚಾರ್ಜ್ ಆಗ್ತಾರೆ. ಹಿಸ್ಟೆಕ್ಟಮಿ ಆ ಥರ ಏನಾದರೂ ದೊಡ್ಡ ಆಪರೇಷನ್ ಇದ್ದರೆ ಅಷ್ಟೇ ಒಂದು 48-72 hours, ಅಂದರೆ 3 days ಮಟ್ಟ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ.
1: ಅಲ್ಲಿ ಒಂದು ಪ್ರಶ್ನೆ ಏನಂದರೆ, ಯಾವುದೇ ಪೇಷಂಟ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ಕೋಬಹುದಾ?
0: ಲ್ಯಾಪ್ರೋಸ್ಕೋಪಿ ಈಗ ಬಹಳ ಕಡೆ ಯೂಸ್ ಮಾಡ್ತಾ ಇದ್ದಾರೆ ವಿತ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ. ನಮ್ಮದು ಕ್ಯಾಮ್ರಾ ಆಗಲಿ ಮಾನಿಟರ್ ಆಗಲಿ, ಯಾಕಂದರೆ ಎಲ್ಲ ನಾವು

0: ಇನ್ಸ್ಟ್ರೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಈಗ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸರ್ಜರೀಸ್ ವಿ ಕ್ಯಾನ್ ಡೂ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ನಾಟ್ ಆಲ್ ಸರ್ಜರೀಸ್. ಈಗ ಸ್ವಲ್ಪ ಒಂದು ಹೊಟ್ಟೆಯಲ್ಲಿ ಭಾಳ ದೊಡ್ಡ ಗಡ್ಡೆ ಇತ್ತು, ಅದನ್ನು ಗಡ್ಡೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಜಾಗ ಬೇಕು ಫಸ್ಟ್ ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಲಿಕ್ಕೆ ಒಳಗಡೆ. ಸೊ ಆ ಥರ ದೊಡ್ಡ ಸೈಜಿಂದ ಇತ್ತು ಅಂತಂದರೆ ನಮಗೆ ಮಾಡೋದು ಆಪರೇಷನ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾಟ್ ಆಲ್, 90% ಆಫ್ ದ ಕೇಸಸ್ ಕ್ಯಾನ್ ಬಿ ಡನ್ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ದೇರ್ ವಿಲ್ ಬಿ 10% ಅದರಲ್ಲಿ ನಾವು ಉಪನೇ ಮಾಡಬೇಕಾಗತ್ತೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸರ್ಜರಿಯ ನಂತರ ಒಬ್ಬ ವ್ಯಕ್ತಿ ತಮ್ಮ ಚಟುವಟಿಕೆಗಳನ್ನು ಯಾವಾಗ ಪ್ರಾರಂಭ ಮಾಡಬಹುದು, ರೆಸ್ಟ್ ತಗೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ನಾನು ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಮೇನ್ ಅಂತಂದರೆ ಪೇಷಂಟ್ ರಿಕವರಿ ವೆರಿ ಕ್ವಿಕ್, ಬಿಕಾಸ್ ಸ್ಮಾಲ್ ಇನ್ಸೈಜನ್ ಜಲ್ದಿ ರಿಕವರ್ ಆಗುತ್ತೆ. ಅವ್ರಿಗೂ ಪೇನು ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಭಾಳಷ್ಟು ಪೇಷಂಟು 24-48 hours ಡಿಸ್ಚಾರ್ಜ್ ಮಾಡ್ಬೋದು ಸಣ್ಣ ಆಪ್ರೇಷನ್ ಇತ್ತಂತಂದರೆ. ಸೊ ಹಾಗಾಗಿ ಅವರು ಮನೆಗೆ ನಾರ್ಮಲ್ ಆ್ಯಕ್ಟಿವಿಟೀಸ್, ರೆಗ್ಯುಲರ್ ಅವರು ವಾಕಿಂಗು ಅದೆಲ್ಲ ಸ್ಟಾರ್ಟು ಮಾಡ್ಬೋದು, ಏನೂ ತೊಂದರೆ ಇಲ್ಲ.
1: ಮತ್ತು ಯಾವ್ದಾದ್ರು ಮುನ್ನೆಚ್ಚರಿಕೆಗಳು, ಪ್ರಿಕಾಷನ್, ಕಾಳಜಿ ಏನಾದ್ರು ವಹಿಸಬೇಕಾ ಅದ್ರ ಬಗ್ಗೆ ಸ್ವಲ್ಪ?
2: ಕಾಳಜಿ ಅಂತಂದರೆ ಆಪ್ರೇಷನ್ ಆದಮೇಲೆ, ಯಾಕಂದರೆ ನಾವು ಜಿ ಐ ಯೂಸ್ ಮಾಡಿರ್ತೀವಿ, ಸ್ವಲ್ಪ ಹೊಟ್ಟೆಯಲ್ಲಿ ಏನು ಅನ್ನನಾಳನ ಚಲನೆ ಇರುತ್ತೆ, ಒಂದೊಂದು ಟೈಮ್ ಸ್ಲೋ ಆಗಿರುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಯಾವತ್ತು ಅನ್ನನಾಳನ ಚಲನೆ ಚೆಕ್ ಮಾಡಿ ನೋಡ್ತೀವಿ. ಅದು ಸರಿ ಇತ್ತು ಅಂತಂದರೆ ಅವ್ರಿಗೆ ನೀರು ಇಲ್ಲಾಂದರೆ ಕಾಫಿ, ಚಾ ಈ ಥರ ಲಿಕ್ವಿಡ್ ಡಯಟಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೊದಲನೇ ದಿವಸ ಆಪ್ರೇಷನ್ ದಿನ. ಅದೇ ಎರಡನೇ ದಿವಸದಿಂದ ಅವರಿಗೆ ಮೆತ್ತಗಿದ್ದೆಲ್ಲ ಶುರು ಮಾಡ್ಬೋದು. ಸೊ ಈ ಥರ ಅವ್ರಿಗೆ ಜಲ್ದಿ ಊಟ ಮತ್ತು ಸ್ಟಾರ್ಟ್ ಮಾಡ್ಬೋದು, ಈ ಥರ ತೊಂದರೆ ಇರೋದಿಲ್ಲ. ಬಟ್ ಇನ್ನೊಂದು ಏನಂತಂತಂದರೆ ನೋವು ಕಮ್ಮಿ ಇರುತ್ತೆ ಪೇಷಂಟಿಗೆ. ಸೊ ಹಾಗಾಗಿ ಪೇನ್ ಕಿಲ್ಲರ್ಸ್ ಕೊಡೋದರಿಂದ ಭಾಳ ಜನಕ್ಕೆ ಅದರಿಂದನೇ ಕಮ್ಮಿ ಇರುತ್ತೆ. 2-3 ದಿನ ಅಷ್ಟೇ ಸಾಕು, 3 ದಿನದಲ್ಲೇ ಅವ್ರಿಗೆ ಪೇನ್ ಕಿಲ್ಲರಿಂದ ಕಮ್ಮಿ ಆಗುತ್ತೆ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ಸರ್, ಈಗ ಯಾವ್ದಾದ್ರು ವಾರ್ನಿಂಗ್ ಸೈನ್ಸ್ ಬಗ್ಗೆ ಮಾತನಾಡೋಣ. ಒಬ್ಬ ವ್ಯಕ್ತಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಒಳಗೆ ಹೋಗಿ ತದನಂತರ ಏನಾದರೂ ವಾರ್ನಿಂಗ್ ಸೈನ್ಸ್ ಅವರಲ್ಲಿ ಕಂಡು ಬಂದರೆ ಅದು ಯಾವುವು, ಅದ್ರ ಬಗ್ಗೆ ತಿಳಿಸಿ.
2: ನಾನು ಹೇಳಿದ ಪ್ರಕಾರ ಪೇಷಂಟ್ಗೆ ನಾವು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವಾರ್ನಿಂಗ್ ಸೈನ್ಸ್ ಯಾವತ್ತೇ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಅಂದರೆ ಈ ಥರ ಏನಾದರೂ ತೊಂದರೆಗಳು ಶುರು ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕಾಗತ್ತೆ. ಅವ್ರಿಗೆ ಏನಾದರೂ ಹೊಟ್ಟೆ ಉಬ್ಬಲಿಕ್ಕತ್ತರೆ ಒಂದೇ ಸಲ, ಯಾಕಂದರೆ ಹೊಟ್ಟೆ ಚಲನೆ ಶುರು ಆಗಬೇಕು ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಜನಕ್ಕೆ ಏನಾದರೂ ಹೊಟ್ಟೆ ಚಲನೆ ಸ್ಲೋ ಇತ್ತು ಶುರು ಆಗಲಿಕ್ಕೆ, ಅವರು ಮನೆಗೆ ಹೋದ್ಮೇಲೆ ಒಂದೇ ಸಲ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡಿದರು, ಆ ಥರ ಏನಾದರೂ ಹೊಟ್ಟೆ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಉಲ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಏನೋ ತೊಂದಾದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಒಂದೊಂದು ಟೈಮ್ ಆಪ್ರೇಷನ್ ನಾವು ಏನು ಮಾಡಿರ್ತೀವಿ, ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟೊಮಿ, ಅದು ನಾವು ಸ್ಟಿಚ್ ಎಲ್ಲ ಹಾಕಿರ್ತೀವಿ, ಸ್ಟಿಚ್ ಹಾಕಿದ್ಮೇಲೂ ಮತ್ತು ಕೆಳಗಡೆ ಜಾಗದಲ್ಲಿ ಒಂದೊಂದು ಟೈಮ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದರೂ ಬ್ಲೀಡಿಂಗ್ ಇಮಿಡಿಯೇಟ್ಲಿ ಜಾಸ್ತಿ ಆದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು ಅಂತ. ಒಂದೊಂದು ಟೈಮ್ ಒಳಗಡೆನೆ, ಯಾಕಂದರೆ ನಾವು ಎಲ್ಲ ಕರೆಂಟಿಂದ ಯೂಸ್ ಮಾಡಿ ಎಲ್ಲ ಟಿಶ್ಯೂಸನ್ನೆಲ್ಲ ಕಟ್ ಮಾಡ್ತೀವಿ. ಸೊ ಒಳಗಡೆ ಏನಾದರೂ ಒಂದೊಂದು ಟೈಮು ಅದು ಕರೆಂಟಿಂದ ಯೂಸ್ ಮಾಡೋದ್ರಿಂದ ಓಪನ್ ಅಪ್ ಆಗುತ್ತೆ, ಯಾಕಂದರೆ ಒಂದೊಂದು ಟೈಮ್ BP ಜಾಸ್ತಿ ಆಯಿತು ಅಂದರೆ ಆ ವೆಸಲ್ಸ್ ಎಲ್ಲ ಓಪನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಆದರೆ ಏನಾದರೂ ಒಂದೇ ಸಲ ಬ್ಲೀಡಿಂಗ್ ಆಗಿ ಪೇಷಂಟಿಗೆ ಒಂದೇ ಸಲ ಚಕ್ರ ಬರೋದು, ಚಕ್ರ ತಂದು ಬಿದ್ದುಬಿಡೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ. ವಿಪ್ಲ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ, ಬಟ್ ವಿಪರೀತ ಏನೋ ಹೊಟ್ಟೆ ನೋವು ಶುರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಾವು ಯಾವತ್ತು ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು. ಅವಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಕಾಂಪ್ಲಿಕೇಶನ್ ಓಪನಲ್ಲೂ ಇರುತ್ತೆ, ಲ್ಯಾಪ್ರೋಸ್ಕೋಪಿಯಲ್ಲಿ ಇರುತ್ತೆ, ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಬಹಳ ಕಮ್ಮಿ ಓಪನ್ ಕಂಪೇರ್ ಮಾಡಿದರೆ. ಬಟ್ ಈ ಎಕ್ಸ್ಪ್ಲನೇಷನ್ ಯಾವತ್ತು ಓಪನ್ಗೂ ಕೊಡ್ತೀವಿ, ಲ್ಯಾಪ್ರೋಸ್ಕೋಪಿಗೂ ಕೊಡ್ತೀವಿ. ಸೊ ಕೊಟ್ಟಮೇಲೆ ಈ ಥರ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು
1: ಸರ್. ಅಂಥ ಸಂದರ್ಭದಲ್ಲಿ ವೈದ್ಯರಾದ ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಈ ಒಂದು ಸರ್ಜರಿ ಕುರಿತು ಮಿತ್ಸ್ ಅಥವಾ ತಪ್ಪು ಕಲ್ಪನೆ ಯಾವೆಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ದೊಡ್ಡ ತಪ್ಪು ಕಲ್ಪನೆ ಅಂತಂದರೆ ಭಾಳ ಜನಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಮಾಡೋದು, ಮಕ್ಕಳು ಬೇಡ ಅಂತ ಮಾಡಿಸ್ಕೋದು ಆಪ್ರೇಷನ್. ಭಾಳ ಜನ ಏನು ಬರೀ ಕೊಯ್ದು ಮಾಡೋದು ಬಗ್ಗೆ ವಿಚಾರ ಮಾಡ್ತಾರೆ. ಮುಂಚೆ ಒಂದು ಟೈಮಲ್ಲಿ ಲ್ಯಾಪ್ರೋಸ್ಕೋಪಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ, ಮಾನಿಟರ್ ಎಲ್ಲ ಅಷ್ಟು ಇದಿರಲಿಲ್ಲ, ಕ್ಯಾಮ್ರಾ ಸಿಸ್ಟಮ್ ಅಷ್ಟು ಇರಲಿಲ್ಲ, ಭಾಳಷ್ಟು ಲ್ಯಾಪ್ರೋಸ್ಕೋಪಿ ಕ್ಯಾಂಪಲ್ಲಿ ಆಗ್ತಿತ್ತು. ಸೊ ಈ ರೀತಿ ಆಗೋದ್ರಿಂದ ಒಂದೊಂದು ಟೈಮು ಅದು ಪ್ರಾಬ್ಲಮ್ ಆಗ್ತಿತ್ತು, ಭಾಳಷ್ಟು ಪ್ರೆಗ್ನೆನ್ಸಿಗಳು ಆಗ್ತಿತ್ತು, ಅಂದರೆ ಫೇಲ್ ಆಗ್ತಿತ್ತು ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್. ಈ ರೀತಿಯಿಂದ ಭಾಳ ಜನಕ್ಕೆ ಅವರಿಗೆ ಹೆದರಿಕೆ ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಅಂದರೆ ಬೇಡ ಅಂತ. ಬಟ್ ಈಗ ಹಾಗಿಲ್ಲ, ಈಗ ಭಾಳಷ್ಟು ಅಡ್ವಾನ್ಸ್ ಆಗಿದೆ. ಈಗ ನಾವು ಏನಿದ್ರು ಮಾನಿಟರ್ ತುರುಂದನೆ ಚೆಕ್ ಮಾಡಿ ನೋಡ್ತೀವಿ, ಮತ್ತು ಟ್ಯೂಬ್ ಬಂದು ಬ್ಲಾಕ್ ಮಾಡಿದ್ದು ಅದರದ್ದೆಲ್ಲ ರೆಕಾರ್ಡಿಂಗದು ಇರುತ್ತೆ. ಸೊ ಈ ರೀತಿಯಿಂದ ನಾವೆಲ್ಲ ಅವ್ರಿಗೆ ಪ್ರೂಫ್ ಕೊಟ್ಟಿರ್ತೀವಿ, ಅಂದರೆ ಎಲ್ಲ ಸರಿ ಆಗಿದೆ ಅಂತ ಆಪ್ರೇಷನ್. ಬಟ್ ಸ್ಟಿಲ್ less than 1% ಫೇಲ್ಯೂರ್ ರೇಟ್ ಅದರಲ್ಲೂ ಇರುತ್ತೆ. ಅದು ಓಪನಲ್ಲಿ ಹೇಗಿರುತ್ತೆ ಸೇಮ್ ಲ್ಯಾಪ್ರೋಸ್ಕೋಪಿಯಲ್ಲೂ ಅದೇ ಫೇಲ್ಯೂರ್ ರೇಟ್ ಇದ್ದೇ ಇರುತ್ತೆ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ. ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು. ಆಮೇಲೆ ಬಹಳಷ್ಟು ಮಿತ್ಗಳಲ್ಲಿ ಇನ್ನೊಂದು, ಫ್ಯೂಚರ್ ಹೆಲ್ತ್ ಆರ್ ಫರ್ಟಿಲಿಟಿ ಎಫೆಕ್ಟ್ ಮಾಡುತ್ತಾ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
2: ಬಹಳಷ್ಟು ಜನಕ್ಕೆ ಮುಂಚೆ ಏನಾದರೂ ಓಪನ್ ಸರ್ಜರಿ ಆಗಿತ್ತು ಅಂತಂದರೆ, ಸರ್ಜರಿ ಆದಮೇಲೆ ಒಳಗಡೆ ಎಲ್ಲ ಸ್ಟಿಚ್ ಹಾಕಿದ ಜಾಗದಲ್ಲಿ ಮತ್ತು ಆಪರೇಷನ್ ಎಲ್ಲೆಲ್ಲಿ ಕಟ್ ಮಾಡಿರ್ತೀವಿ ಅಲ್ಲೆಲ್ಲ ಒಂದು ಫೈಬ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಒಳಗಡೆ ಅಡಿಷನ್ಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ಅಣ್ಣನಾಳುಗಳು ಬೇರೆ ಯಾವ್ದಾದ್ರು ಆರ್ಗನ್ಸ್ ಅಂಟ್ಕೊಳ್ಳುತ್ತೆ ನಿಮ್ಗೆ ಆಪರೇಷನ್ ಮಾಡಿದ ಜಾಗದಲ್ಲಿ. ಸೊ ಅದೇ ಸೇಮ್ ಟ್ಯೂಬ್ ಸಮೀಪಲ್ಲಿ ಏನಾದರೂ ಆದರೆ ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ತೊಂದರೆಗಳು ಭಾಳಷ್ಟು ಇತ್ತು ಮುಂಚೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಸಣ್ಣ ಆಪರೇಷನ್ ಇರೋದರಿಂದ ಕಟ್ ಆಗೋದೆಲ್ಲ ಕಮ್ಮಿ ಇರೋದರಿಂದ ಸೊ ಆಟೋಮೆಟಿಕ್ಲಿ ಫೈಬ್ರೋಸಿಸ್ ಅಡಿಷನ್ಸ್ ಚಾನ್ಸಸ್ ಎಲ್ಲ ಭಾಳ ಕಮ್ಮಿ. ಸೊ ಹಾಗಾಗಿ ಈ ಥರ ಫ್ಯೂಚರ್ ಫರ್ಟಿಲಿಟಿ ಎಫೆಕ್ಟ್ ಆಗೋದು ಭಾಳ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ. ಪ್ಲಸ್ ಇಟ್ ಈಸ್ ಒನ್ ಆಫ್ ದ ಮೇನ್ ಏನು ಇನ್ವೆಸ್ಟಿಗೇಷನ್ ವಾಟ್ ಈಸ್ ಯೂಸ್ಡ್ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಇನ್ಫರ್ಟಿಲಿಟಿ ಯಾಕಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಅಂತಲೇ ನಾವು ಲ್ಯಾಪ್ರೋಸ್ಕೋಪಿ ಮಾಡೋದು.
1: ಅಂಥ ಸಂದರ್ಭದಲ್ಲಿ ಒಬ್ಬ ಪೇಷಂಟ್ ಯಾವೆಲ್ಲ ವಿಷಯದ ಬಗ್ಗೆ ಗಮನ ವಹಿಸಬೇಕು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಸ್ಪತ್ರೆ ಯಾವೆಲ್ಲ ವಿಷಯ ಬಗ್ಗೆ ಅವರು ನೋಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಈಗ ಎಲ್ಲ ಹಾಸ್ಪಿಟ್ಲಲ್ಲೂ ಅವೈಲೇಬಲ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲೈಕ್ ಇನ್ಸ್ಟ್ರೂಮೆಂಟ್ಸ್. ನಾ ಹೇಳಿದ ಪ್ರಕಾರ ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಪ್ರೋಸ್ಕೋಪಿ. ನಿಮ್ಗದು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಬೇಕು ಹಾಸ್ಪಿಟ್ಲಲ್ಲಿ ಒಂದು. ಇನ್ನೊಂದು ಟ್ರೈನ್ಡ್ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಎಲ್ಲರೂ ಯಾರ್ಯಾರು MS ಮಾಡಿದ್ದಾರೆ, OBG ಮಾಡಿದ್ದಾರೆ, ಅವರೆಲ್ಲರೂ ಸರ್ಜನ್ ಇರ್ತಾರೆ ಓಪನಲ್ಲಿ, ಬಟ್ ಎಲ್ಲರೂ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೈನ್ಡ್ ಇಲ್ಲ. ಸೊ ಇವರು ಎಲ್ಲ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಅದರದ್ದು ಫೆಲೋಶಿಪ್ ಎಲ್ಲ ಇರುತ್ತೆ. ಸೊ ಅಂಥವ್ರ ಕಡೆ ನೀವು ಹೋದರೆ ಒಳ್ಳೆಯದೇ ಹೊತ್ತು, ಯಾಕಂದರೆ ಇವರು ಅದು ಟ್ರೈನಿಂಗ್ ತೊಗೊಂಡಿರ್ತಾರೆ, ಅದರಲ್ಲಿ ಇರೋದು ಎಲ್ಲ ಪ್ರಾಬ್ಲಮ್ಗಳು ಎಲ್ಲ ಫೇಸ್ ಮಾಡಿರ್ತಾರೆ, ಹೇಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಇಂಥ ಹಾಸ್ಪಿಟ್ಲಲ್ಲಿ ಹೋದರೆ ಒಳ್ಳೆಯದು. ಸೊ ಫಸ್ಟ್ ಈಸ್ ಆಲ್ವೇಸ್ ದ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಅವೈಲೇಬಲ್, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅವ್ರು ಇರಬೇಕು, ಅವ್ರ ಕಡೆನೇ ಹೋಗಿ ಮಾಡಿಸ್ಕೊಳ್ಳಿ ಅವತ್ತು.
1: ಸರ್, ತಮ್ಮ ಉತ್ತರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅದ್ರ ಬಗ್ಗೆ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರಿಸ್ಪೆಕ್ಟ್ ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯಾವೆಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: KLE ಯಳ್ಳೂರು ಹಾಸ್ಪಿಟ್ಲಲ್ಲಿ ಎಲ್ಲ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ನಾವು ಆಲ್ರೆಡಿ ರೆಗ್ಯುಲರ್ಲಾಗಿ ಲಾಸ್ಟು 5 ವರ್ಷದಿಂದ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೀವಿ. ಬೋತ್ ಸರ್ಜರಿ ಡಿಪಾರ್ಟ್ಮೆಂಟ್ ಮತ್ತು ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನೆಕ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ನಮ್ಮದು ಲೇಟೆಸ್ಟ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು 3D ಇದನ್ನು ಚೆಕ್ ಮಾಡ್ಕೊತೆ ಅದರಲ್ಲೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೀವಿ. ಮತ್ತು ನಾನು ಹೇಳಿದ ಪ್ರಕಾರ ನಾವು ಗರ್ಭಕೋಶ ಏನಾದರೂ ತೆಗೆಯೋದಿತ್ತಂದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಏನು ಬೇಕಾಗಿದೆ ಸುಟ್ಟಿ ಅದನ್ನು ಎಲ್ಲ ಗರ್ಭಕೋಶನ ತೆಗೆಯೋದಿರುತ್ತೆ, ಸ್ಟಿಚ್ ಹಾಕೋದಿರುತ್ತೆ ಒಳಗಡೆಯಿಂದನೇ. ಸೊ ಇವೆಲ್ಲ ಪ್ರೊಸೀಜರ್ಸ್ ನಾವು ಅಲ್ಲಿ ಮಾಡ್ತೀವಿ ರೆಗ್ಯುಲರ್ ಆಗಿ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ದರ್ಶಿತ್ ಶೆಟ್ಟಿ, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ವಿವರವಾದ ಮಾಹಿತಿಯನ್ನು ತಾವು ಕೊಟ್ಟರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ?
2: ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೆದರ್ಲಿಕ್ಕೆ ಹೋಗಬೇಡಿ, ಈಗ ಭಾಳ ಅಡ್ವಾನ್ಸ್ಡ್ ಆಗಿದೆ. ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅವೈಲೇಬಲ್ ಇರೋದರಿಂದ ಲ್ಯಾಪ್ರೋಸ್ಕೋಪಿ ಭಾಳಷ್ಟು ಅಡ್ವಾಂಟೇಜಸ್ ಇರೋದರಿಂದ ಯಾವತ್ತು ಲ್ಯಾಪ್ರೋಸ್ಕೋಪಿ ಈಸ್ ಆಲ್ವೇಸ್ ಪ್ರಿಫರ್ಡ್ ಓವರ್ ಓಪನ್ ಸರ್ಜರಿ. ಯಾವತ್ತು ದುಡ್ಡು ಬಗ್ಗೆ ಏನು ವಿಚಾರ ಇಲ್ಲ ಇಲ್ಲಿ, ದುಡ್ಡು ಆ್ಯಕ್ಚುಲಿ ಹಾಗೆ ನೋಡಿದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಕಮ್ಮಿ ಆಗುತ್ತೆ, ಯಾಕಂದರೆ ನಿಮಗೆ ಕನ್ಸ್ಯೂಮೇಬಲ್ಸ್ ಏನು ಯೂಸ್ ಮಾಡ್ತೀರಿ, ಸ್ಟಿಚ್ ಗಿಚ್ ಎಲ್ಲ ಯೂಸ್ ಮಾಡೋದು ಅದೆಲ್ಲ ಭಾಳ ಕಮ್ಮಿ ಆಗುತ್ತೆ. ಒಂದ್ಸಲ ಅದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಹಾಸ್ಪಿಟ್ಲಿಗೆ, ಬಟ್ ಅದರ್ವೈಸ್ ಪೇಷಂಟಿಗೆ ಇದೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಸೊ ನಾ ಹೇಳೋದಂತಂದರೆ ಪೇಷಂಟಿಗೆ ಹೆದರ್ಬೇಕಂತಿಲ್ಲ, ಯಾವತ್ತಾದರೂ ಏನಾದರೂ ಕಂಡೀಷನ್ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತಂದರೆ ಯಾವತ್ತು ಲ್ಯಾಪ್ರೋಸ್ಕೋಪಿಯಿಂದನೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಪನ್ ಏನಾದರೂ ಒಂದಿಷ್ಟು ಕೇಸಸ್ಸಲ್ಲಿ ಓಪನ್ನೇ ಮಾಡಬೇಕಾಗತ್ತೆ, ಆವಾಗ ಡಾಕ್ಟರ್ ನಿಮಗೆ ಹೇಳ್ತಾರೆ ಇದು ಕೇಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಜರಿ ಓಪನ್ನೇ ಮಾಡೋದು ಒಳ್ಳೆಯದು ಅಂತ, ಹಾಗಿದ್ದಾಗ ಓಪನ್ ಮಾಡೋದಾಗತ್ತೆ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿ ಸರ್ಜನ್ ಡಾಕ್ಟರ್ ದರ್ಶಿತ್ ಶೆಟ್ಟಿ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ಎಸ್ಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇನು ಧ್ವನಿ, ಇದು 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗಿನ ರೋಮಾಂಚನಾತ್ಮಕ ಆತ್ಮೀಯ ಸ್ನೇಹಿತರೆ, ಬಂದಿದೆ ವರ್ಷದ 10ನೇ ತಿಂಗಳಿನ 6ನೇ ದಿನ. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಬ್ಬ ನಟ ಇನ್ನೊಂದು ನಟಿ, ಇವರ ಹೆಸರು ನಾನು ತಗೊಳ್ಳುವೆ, ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಆತ್ಮೀಯರೇ, ಕನ್ನಡ ಚಿತ್ರರಂಗದ ನಟ ನಟಿ ಸ್ಪೆಷಲ್ನಲ್ಲಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049904 ಈ ನಂಬರ್ ಮೇಲೆ ತಾವು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಇವತ್ತಿನ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ನಟರು ಗೋಲ್ಡನ್ ಸ್ಟಾರ್ ಗಣೇಶ್, ಇವರಿಗೆ ಹೆಸರು ಚೇಂಜ್ ಮಾಡಿದ್ದಾರೆ, ಗೋಲ್ಡನ್ ಮೆಗಾಸ್ಟಾರ್ ಅಂತ ಮಾಡಿದ್ದಾರೆ. ಆದರೆ ನನಗೆ ಬಹಳ ಇಷ್ಟ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಹಿರಿಯ ನಟಿ ಆರತಿ ಅವರು, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರತಿ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019049904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ನಮ್ಮ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರತಿ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ. ಓಪನಿಂಗ್ ಗೀತೆ ಕೃಷ್ಣಂ ಪ್ರಣಯ ಸಖಿ, ಈ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ನಾನು. ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಈ ಹಾಡು ಕೇಳಿ ಮಜಾ.

ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಮಂಗಳವಾರ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರತಿ ಅವರು. ಸೈಮನ್ ಅವರು ಕರೆ ಮಾಡಿ ರಿಕ್ವೆಸ್ಟ್ ಮಾಡಿದರೆ ಪಾವನ ಗಂಗಾ ಚಿತ್ರದ್ದು ಆರತಿ ಅವರು ಹಾಗೂ ನಮ್ಮ ಇವರು ಏನಂತಾರೆ ಶ್ರೀನಾಥ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೂವೊಂದು ಬೇಕು ಬಾಳಿಗೆ ಬನ್ನಿ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019904904 ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ ಕನ್ನಡ ಚಿತ್ರರಂಗದ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ನಮ್ಮ ಆರತಿ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಒಳ್ಳೆಯ ಗೀತೆ ರಿಕ್ವೆಸ್ಟ್ ಮಾಡಿ. ದೇವ್ರದ್ದು ಗೀತೆ ಇರಬಾರ್ದು ಅಷ್ಟೇ, ಅದೊಂದು ನಿಯಮ ಪಾಲಿಸಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ಆದ ತಕ್ಷಣ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರಾ ಏನು ಧ್ವನಿ ಏನು 90.4 FM KLE ಕನಸು.

ಆಹಾ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಏನು ಸುಂದರವಾದ ಅರ್ಥಪೂರ್ಣ. ಬರೇ ಹಾಡು ಕೇಳಿ ಆಹಾ ಅಂದ್ರು, ಹಾಡಲ್ಲಿರೋ ಅರ್ಥ ಕೇಳಿದ್ರು. ಎಲ್ಲ ನನ್ನ ವೇಣುಧ್ವನಿಯ ಮಹಿಳೆಯರಿಗೆ ಈ ಪ್ರಶ್ನೆ, ಏಕೆಂದರೆ ಅಂಥ ಹಾಡಿತ್ರಿಪ್ಪ ಇದು. ಸಾಯಮನ್ ಅವರೇ, ನಮ್ಮ ಕಾರ್ಯಕ್ರಮದ ಹಿರಿಯರು ನೀವು, ಇಂತಿಂಥ ಒಳ್ಳೆಯ ಮುತ್ತಾದಂತಹ ಅರ್ಥಪೂರ್ಣ ಗೀತೆಯನ್ನು ಹುಡುಕಾಡಿ ಕೊಡ್ತಿರಲ್ಲ, ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ. ಹಾಗೆ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಎಸ್, ಕರ್ಪೂರದ ಗೊಂಬೆ ಬೊಂಬೆ. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ಆರ್ತಿಯವರು, ಹಿರಿಯ ನಟಿ ಆರ್ತಿಯವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಅವರ ಪ್ರೀತಿಯ ಗಂಟ ವಿನಾಯಕ್ ಅವರಿಗೆ ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಇವಳು ಹಾಡಿನ ತಕ್ಕಂತೆ ಶೋಭಾ ಅವರ ಜೀವನದಲ್ಲಿ ಎಷ್ಟು ಚಂದ ಆ ಬಾಳು ಆಗಿದೆ. ಸೊ ಸ್ನೇಹಿತರೆ, ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ನೆಕ್ಸ್ಟ್. ತದನಂತರ ಜೀವವೀಣೆ, ನಮ್ಮ ಚಿತ್ರ ರಾಕೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಪ್ರಸಾರವಾಗುತ್ತೆ. ತದನಂತರ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಚಲಿಸುವ ಚಲುವೆ ಬ್ಯೂಟಿಫುಲ್ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ತದನಂತರ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಬಂಗಾರದ ಪಂಜರ ಅಣ್ಣವರು ಹಾಗೂ ಹಿರಿಯ ನಟಿ ಆರ್ತಿಯವರು ಅಭಿನಯಿಸಿರುವ ಚಿತ್ರದ ಒಂದು ಗೀತೆ ಬಿಟ್ಟರೆ ಸಿಗದೋನೆ ಅನ್ನೋ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ. ಹಿಂಗಿದೆ ಗೀತೆಗಳೆಲ್ಲ ಇನ್ನಪ್ಪು. ಪದ್ಮಾ ಅವರು ಏನು ಹೇಳ್ತಾ ಇದ್ದಾರೆ, ಒಲವಿನ ಗೆಳೆಯನೇ ನಿನಗೆ. ಆಲ್ ರೈಟ್ ಪದ್ಮಾ ಅವರೇ, ಗೀತೆ ಲೋಡ್ ಮಾಡ್ತೇನೆ, ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ನಮ್ಮ ಹಿರಿಯ ನಟಿ ಆರ್ತಿ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಹಾಡನ್ನ ರಿಕ್ವೆಸ್ಟ್ ಮಾಡಿ ಭಾಗವಹಿಸಿ ಕೇಳಿ.

ಆಫೀಸಿಗೆ ಹೋಗ್ತಾ ಈ ಗೀತೆಯನ್ನು ಕೇಳಬೇಕು ಅನ್ನೋ ಆಸೆಯಲ್ಲಿ ಇದ್ರು ನಮ್ಮ ಶ್ರೀಕಾಂತ್ ಅವರು. ಸೊ ಅವರಿಗೆ ಈ ಗೀತೆ ಆಯಿತು ಪ್ರಸಾರ. ಬನ್ನಿ ಮುಂದೆ ಹೋಗೋಣ. ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿ ಆಗಿದೆ ಅವರ ಪ್ರೀತಿಯ ಗಂಡನಿಗೆ. ವಿಚ್ ಇಸ್ ನೀನು ಬಂದ ಮೇಲೆ ತಾನೇ ಎಷ್ಟು ಚೆಂದ ಈ ಬಾಳು. ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ತದನಂತರ ಜೀವ ವೀಣೆ ಮತ್ತು ಯಾರ್ಯಾರೇ ನಿನ್ನ ಗೀತೆ ರಿಕ್ವೆಸ್ಟ್ ಮಾಡಿದರೆ ನೋಡೋಣ. ಇದೇ ಗೀತೆಯನ್ನು ಅಂದರೆ ಈಗ ಜಸ್ಟ್ ಪ್ರಸಾರವಾಗಿರೋ ಗೀತೆಯನ್ನು ನನಗೆ ಸಂಜಯ್ ಅಂಗಡಿ ಕೂಡ ರಿಕ್ವೆಸ್ಟ್ ಮಾಡಿದರು. ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಮಂಜಣ್ಣ ಅಂತ ಹೇಳಿದ್ದಾರೆ. ರುಕ್ಮಿಣಿಯವರು ಶುಭೋದಯ ಅಂತ ತಿಳಿಸ್ತಾ ಇದ್ದಾರೆ. ಎಸ್ ರುಕ್ಮಿಣಿಯವರೇ ಶುಭೋದಯ. ಎಷ್ಟು ಚೆನ್ನಾಗಿ ಅದು ಕಾಪಿದ ಒಂದು ಸ್ಟಿಕ್ಕರ್ ಕಳಿಸಿರಿ, ಮಜಾ ಆಯಿತು. ಧನ್ಯವಾದ ಮಂಜುನಾಥ್ ಅವರೇ ಅಂತ. ಎಸ್ ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ತಾವು ತಮ್ಮ ಟೈಮನ್ನು ತೆಗೆದು ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ತಿರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೀತೆ ಕೇಳಲಿಕ್ಕೆ ಸಾವಿರಾರು ಅವಕಾಶ ಇದೆ, ಇದು ಮಾರ್ಗಗಳು ಇದೆ. ಆದ್ರೂ ವೇಣು ಧ್ವನಿಯ ಮುಖಾಂತರ ತಮ್ಮ ತಾಳ್ಮೆ ತೋರಿಸ್ತಿರಲ್ಲ, ಫಾರ್ ದ್ಯಾಟ್ ಪೇಷನ್ಸ್ ಐ ಹ್ಯಾವ್ ಟು ಥ್ಯಾಂಕ್ ಯು. ಎಸ್ ಆತ್ಮೀಯರೇ, ಗೀತೆ ಏನ್ರಿ ಬಾರಿ ಬಾರಿ ನಿಮಗೆ ಸಿಗುವುದಿಲ್ಲ ಏನ್ರಿ, ಎಲ್ಲ ಕಡೆ ಸಿಗುತ್ತೆ. ಆ ಕಾಲ ಇಲ್ಲ, ಒಂದಾನೊಂದು ಕಾಲದಲ್ಲಿ ಬರೀ ರೇಡಿಯೋ ಮುಖಾಂತರ ಸುದ್ದಿ ಹಾಗೆ ಏನಾದರೂ ಮಾಹಿತಿ ಹಾಗೆ ಗೀತೆಗಳು ಕೇಳೋ ಒಂದೇ ಒಂದು ಮಾರ್ಗ ಇಲ್ಲ. ವಿ ಹ್ಯಾವ್ ಮೊಬೈಲ್. ಆದರೆ ಗಮ್ಮತ್ತೆ ಬೇರೆ ಅಲ್ರಿ, ತಾಳ್ಮೆಯಿಂದ ತಾವು ರಿಕ್ವೆಸ್ಟ್ ಮಾಡಿರುವ ಗೀತೆ, ಗೀತೆಯೊಂದಿಗೆ ನಿಮ್ಮ ಹೆಸರು, ಆ ಕೇಳೋ ಮಜಾನೇ ಬೇರೆ. ಎಸ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನೀನು ಬಂದ ಮೇಲೆ ತಾನೇ ಎಷ್ಟು ಚೆಂದ ಈ ಬಾಳು. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಆ್ಯಪ್ನಲ್ಲಿ ಕೇಳ್ತಾ ಇದ್ರಲ್ಲ, ಎಸ್ ನಾರ್ಮಲ್ ರೇಡಿಯೋನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅದರ ಬಗ್ಗೆ ಕೆಲಸ ನಡೆದಿದೆ. ಅದರದ್ದು ಏನೇ ಇದ್ದರೆ ನಿಮಗೆ ನಾನು ತಿಳಿಸುವೆ. ಆ ಗ್ಯಾಪ್ನಲ್ಲಿ ಉತ್ತಮವಾಗಿ ಆರಾಮ್ಸೆ ವೇಣು ಧ್ವನಿಯ ಆ್ಯಪ್ನಲ್ಲಿ ಕೇಳಿ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರು ನಿನ್ನ ಗೀತೆ ರಿಕ್ವೆಸ್ಟ್ ಮಾಡಿದರೆ ನೋಡೋಣ. ಸೊ ಆತ್ಮೀಯರೇ, ಒಲವಿನ ಗೆಳೆಯನೇ ನಮ್ಮ ಪದ್ಮಾ ಅವ್ರದ್ದು ಆಗಿತ್ತು. ತದನಂತರ ಸ್ನೇಹಿತರೆ, ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿಜಯ್ ಕುಮಾರ್ ಭಸ್ಮಿ ಅವರು, ಬಿಳಿ ಹೆಂಡತಿ ಆರ್ತಿಯವರು ಅಭಿನಯಿಸಿ. ಇವತ್ತು ಮ್ಯಾಕ್ಸಿಮಮ್ ಆರ್ತಿಯವ್ರದ್ದು ಆತ್ರಿಪ್ಪ, ಯಾರು ನಮ್ಮ ಗೋಲ್ಡನ್ ಸ್ಟಾರ್ ಕಡೆ ನೋಡ್ತಾನೆ ಇಲ್ಲ, ಗೋಲ್ಡನ್ ಮೆಗಾ ಸ್ಟಾರ್ ಕಡೆ ನೋಡ್ತಾನೇ ಇಲ್ಲ. ಗಜಾನನ್ ಗಾಮ್ಕರ್ ಅವರು ಕೂಡ ಒಂದು ಗೀತೆ, ಕಳ್ಳರ ಕಳ್ಳ. ಗಜಾನನ್ ಗಾಮ್ಕರ್ ಅವರೇ ಆತರಾಗ ಇವರಿದ್ದಾರ, ಆರ್ತಿಯವ್ರು ಇದ್ದಾರೋ ಇಲ್ಲೋ ಅದು ಗೊತ್ತಾಗಲಿಲ್ಲ. ಯಾಕಂದರೆ ಕಳ್ಳರ ಕಳ್ಳ ಅಂತ ನಾನು ಹುಡುಕ್ಯಾಡತ್ತಿದ್ದೆ. ಭಾಳ ಹಳಿ ಗೀತೆ ಇದ್ಬಿಟ್ರೆ ಐ ಆಮ್ ವೆರಿ ಹ್ಯಾಪಿ, ಅದರಾಗೇನು ಡೌಟ್ ಇಲ್ಲ. ಕಾಸ್ಟ್ ಅಂತ ನಾನು ನೋಡ್ತಾ ಇದ್ದೆ. ಸೊ ಕಾಸ್ಟ್ನಲ್ಲಿ ಆರ್ತಿಯವರು ಇಲ್ಲ ಇದರಲ್ಲಿ. ಹಾಂ, ಇದ್ದಾರಿದ್ದಾರೆ, ಕ್ಷಮಿಸಿರಿಪ್ಪ, ಅವರು ವಿಡಿಯೋ ಸಾಂಗ್ನಲ್ಲಿ ಆ ಹಾಡಿನಲ್ಲಿ ಇಲ್ಲ, ಕ್ಷಮಿಸಿ, ಇದ್ದಾರೆ 100% ಇದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ನೀವು ರಿಕ್ವೆಸ್ಟ್ ಮಾಡಿರುವ ಆ ಹಾಡು ಬರುತ್ತೆ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ಪು. ಸೂರ್ಯನಿಗೂ ಚಂದ್ರನಿಗೂ ಬಂದವು ಮುನ್ನಿಸು ಸಾಗುತ್ತ ಭೂತ ಈ ಮನಸ್ಸು ಹಾಡು. ಆಲ್ ರೈಟ್, ಹಾಡು ನಿಮಗೆ ಈ ಗೀತೆ ಬೇಕಾ? ಓಕೆ ಓಕೆ, ಪ್ರಸಾರ ಮಾಡೋಣ. ಸೊ ನಿಮ್ಮ ಗೀತೆ ಸಂಜಯ್ ಅಂಗಡಿಯವರೇ ಲೋಡ್ ಮಾಡುತ್ತೇನೆ ನಾನು. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರ್ತಿಯವರು ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದೇ ಕಾರ್ಯಕ್ರಮದ ವಿಶೇಷತೆ. ಹಾಟ್ಲೈನ್ ಸಂಖ್ಯೆ 9019904904. ನೆನಪು ನಂಬರ್ಗಳು ಒಂದಾನೊಂದು ಕಾಲದಲ್ಲಿ ನೆನಪಿಟ್ಕೊತಿದ್ವಿ, ಬರ್ಕೊತಿದ್ವಿ. ಈಗೆಲ್ಲ ಫೋನ್ನಲ್ಲಿ ಇಟ್ಟಾಕಿ ಲೋಡ್ ಮಾಡಿ ಸೇವ್ ಮಾಡಿ ಬಿಡ್ತೇವೆ. ಅಂಥ ಸಂದರ್ಭದಲ್ಲಿ ನೆನಪಿರುವುದಿಲ್ಲ ನಂಬರ್. ವೇಣು ಧ್ವನಿಯ ನಂಬರ್ ನಿಮ್ಮ ಹಾರ್ಟಲ್ಲಿ ಸೇವ್ ಆಗಿದೆ. ಆ ಹಾರ್ಟಲ್ಲಿ ಸೇವ್ ಆಗಿರೋ ವೇಣು ಧ್ವನಿ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರ್ತಿ ಅವರು ಅವರ ಅಭಿನಯಿಸಿರುವ ಚಿತ್ರ ಗೀತೆ ರಿಕ್ವೆಸ್ಟ್ ಮಾಡಿ. ಇದೆ ವಿಶೇಷತೆ, ಹಾಡನ್ನು ಕೇಳಿ ಮಜಾ ಮಾಡಿ.

ವಿನಾಯಕ್ ಡೌಲಿ ಅವರಿಗೋಸ್ಕರ ಈ ಒಂದು ಸುಮಧುರವಾದ ಗೀತೆಯೊಂದಿಗೆ ಭಾಗವಹಿಸಿದ್ರು ಶೋಭಾ ಡೌಲಿ ಅವರು. ಕಾರ್ಯಕ್ರಮದ ಮುಂದಿನ ಹಾಡು ಚಿತ್ರ ರಾಕೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದು, ಹೊಂ ಬಿಸಿಲು ಚಿತ್ರದ್ದು ಜೀವ ವೀಣೆ ಎಸ್ ಪಿ ಬಿ ಎಸ್ ಜಾನಕಿ ಅವನ ಧ್ವನಿಯಲ್ಲಿ. ಸೊ ಆತ್ಮೀಯರೇ, ಮತ್ತೆ ಯಾರ್ಯಾರೇ ನಿನ್ನ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಏತಕ್ಕೆ ನನ್ನಾಣೆ, ಈ ಗೀತೆಯೊಂದಿಗೆ ಚಂದ್ರಕಾಂತ್ ಭಟ್ಗಾವಿ ಅವರು ಭಾಗವಹಿಸಿದ್ದಾರೆ. ಸೂರ್ಯನ್ಗೂ ಚಂದ್ರನ್ಗೂ ಶುಭ ಮಂಗಳ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಸಂಜಯ್ ಅಂಗಡಿಯವರು. ನಮ್ಮ ರುಕ್ಮಿಣಿ ಅವರು ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನನಗೆ ಮುಂಗಾರು ಮಳೆಯ ಚಿತ್ರದ ಗೀತೆಯೊಂದಿಗೆ ನೀವು ಪ್ರಸಾರ ಮಾಡಿ. ಸೊ ವಿಚ್ ಇಸ್ ಅನಿಸುತ್ತಿದೆ ಯಾಕೋ ಎಂದು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು. ಮತ್ತೆ ಯಾರೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಗುಡ್ ಮಾರ್ನಿಂಗ್ ಮಂಜುನಾಥ್ ಸರ್, ಯುವರ್ ಆಲ್ ಪ್ರೋಗ್ರಾಮ್ಸ್ ಆರ್ ವೆರಿ ಗುಡ್ ಟುಡೇ ಮೈ ಡಾಟರ್. ಯೆಸ್, ಥ್ಯಾಂಕ್ ಯು ಡಾಟರ್. ಸ್ವರ್ಣ ಗೌರಿ ಇಸ್ ಬರ್ಡೇ. ಆಲ್ ರೈಟ್, ಸ್ವರ್ಣ ಗೌರಿ ಅವರಿಗೆ ನೂರಾರು ಕಾಲು, ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತೆ. ಉಮಾ ಹಿರೇಮಠ ಅವರು ತಿಳಿಸ್ತಾ ಇದ್ದಾರೆ, ಸ್ವರ್ಣ ಗೌರಿ ಅವರ ಜನ್ಮದಿನ ಇದೆ. ಸೊ ಆ ಒಂದು ಖುಷಿಯ ಸಂದರ್ಭದಲ್ಲಿ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಸ್ವರ್ಣ ಗೌರಿ ಅವರೇ, ನಿಮ್ಮ ಹೆಸರು ಎಷ್ಟು ಚಂದ ಇದೆ, ಜೀವನ ಕೂಡ ಅಷ್ಟು ಚಂದ ಆಗುತ್ತೆ. ತಮ್ಮ ಮನಸ್ಸಿನಲ್ಲಿ ಆ ಮುಗ್ಧತೆ ಸದಾ ಇಟ್ಕೊಳ್ಳಿ. ಜೀವನದಲ್ಲಿ ನೀವು ಏನು ಬೇಕಾದ ಮಾಡಿ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ. ಅಲ್ಲಿಂದ ಪ್ರಾರಂಭವಾಗುತ್ತೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಒಂದು ಹೆಜ್ಜೆ. ಎಸ್, ಇದು ಸತ್ಯವಾದ ಮಾತು. ಬರೋ ದಿನಗಳಲ್ಲಿ ಇದು ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಪ್ಯಾರೆಂಟ್ಸ್ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್, ಬಟ್ ಮೇಕ್ ಶ್ಯೂರ್ ಯು ಡೂ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಅವ್ರಿಗೋಸ್ಕರ ಯಾವುದಾದ್ರೂ ಒಂದು ಗೀತೆ. ಇವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಆರತಿ ಅವರ ಸ್ಪೆಷಲ್ ಇದೆ, ಉಮಾ ಹಿರೇಮಠ ಅವರೇ, ಅವ್ರ ಇಬ್ಬರಲ್ಲಿ ಯಾರ್ದಾದ್ರು ಜನ್ಮದಿನ ಹಾಡಿದೆ ಅಥವಾ ನಾನು ಹುಡುಕಾಡ್ತೇನೆ. ಇಲ್ಲದಿದ್ದರೆ ನೀವೇ ರಿಕ್ವೆಸ್ಟ್ ಮಾಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಆರತಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಫಾರ್ ಯುವರ್ ಬ್ಯೂಟಿಫುಲ್ ಡಾಟರ್ ಸ್ವರ್ಣಗೌರಿ. ಒಳ್ಳೆಯದಾಗಲಿ ಅವರಿಗೆ. ಬನ್ನಿ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ನಮ್ಮ ರುಕ್ಮಿಣಿ ಅವರ ಅನಿಸುತ್ತಿದೆ ಯಾಕೋ ಎಂದು ಅಲ್ಲಿ ಮಠ ಹೇಳಿದ್ನಲ್ಲ. ಸೊ ತಾವು ತಮ್ಮ ಹಾರ್ಟಲ್ಲಿ ಸೇವ್ ಆಗಿರೋ ನಂಬರ್ 9014904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ಆರತಿ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ. ಸ್ನೇಹಿತರೆ, ಹೋದ ರವಿವಾರ ಒಳ್ಳೆ ಸೈಕ್ಲಿಂಗ್ ಹೊಡ್ಕೋತ್ ಹೊಡ್ಕೋ ಚಂಕೇಶ್ವರ ಮಠ ಹೋದ್ವಿ ಗೆಳೆಯರೊಂದಿಗೆ. ಸೊ ವಾಪಸ್ ಬರುವಾಗ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ನಿಂದ ಒಂದು ರಿಕ್ಷಾನಲ್ಲಿ ತಂದೆ ಅಂದರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಹಿಂದೆ ಕೂತ್ಕೊಂಡಿದ್ರು, ಇಬ್ಬರು ಮಕ್ಕಳು. ಆ್ಯಂಡ್ ಒಳ್ಳೆ ರೋಡ್ ರೀ ಆತ್ಮೀಯ ಸ್ನೇಹಿತರೆ, ರೋಡ್ ಮಾತ್ರ ಇಷ್ಟು ಮಸ್ತ್ ಇತ್ತು ಆ್ಯಂಡ್ ಖಾಲಿ ಇತ್ತು. ಸರ್ವಿಸ್ ರೋಡ್, ಆಫ್ಕೋರ್ಸ್ ಹೈವೇ ಮೇಲೆ ಎಲ್ಲಿ ಸೈಕಲ್ ಎಲ್ಲ ಹೊಡೆಯಂಗಿಲ್ಲ. ನಾನು ಸೊ ಬರುವಾಗ ಎಷ್ಟು ಸ್ವಚ್ಛಿದೆ ಆಜುಬಾಜು, ಎಷ್ಟು ಸ್ವಚ್ಛ ಗಾಳಿ ಆಜುಬಾಜು, ಎಷ್ಟು ಸ್ವಚ್ಛ ಇದೇನಂದರೆ ಹಸಿರು ಇದು ನಮ್ಮ ಹೊಲ ಗದ್ದೆ. ಈ ದೃಶ್ಯವನ್ನು ನೋಡುವಾಗ ಆ ಮಕ್ಕಳೇನು ಮಾಡ್ತಾಯಿದ್ರು, ರಿಕ್ಷಾದಿಂದ ಒಂದೊಂದು ಪ್ಯಾಕೆಟ್ ಒಗಿತಾಯಿದ್ರು, ಎಸಿತಾಯಿದ್ರು. ನಾನು ನೋಡಿದೆ, ಒಂದಾಯಿತು, ಎರಡಾಯಿತು, ಮೂರಾಯಿತು. ಆಮೇಲೆ ಆ ಎಲ್ಲ ಪ್ಯಾಕೆಟ್ ಗಾಳಿ ಹಾರು ಹೋಗತ್ತಾವೆ ಬಿಡ್ರಿ, ಅದೇನಿಲ್ಲ. ಸೈಕಲ್ ಜೋರು ಹೊಡೆದೆ, ರಿಕ್ಷಾ ಸಮೀಪ ಹೋದೆ. ನಾನಂದೆ, ಯಾಕಪ್ಪಿ ಒಗ್ಯಾಕತಿ? ಅದಕ್ಕೆ ಅವ್ರ ತಂದೆ ಆ ಮಕ್ಕಳಿಗೆ ಹೇಳೋದು ಬಿಟ್ಟು ನನಗೆ ಹೇಳಿದ್ರು, ನಿಮಗೇನು ಬಿಡ್ರಿ, ಅದೇನು ಗಾಳಿಗೆ ಹಾರು ಹೋಗ್ತಾವಲ್ಲ ಪಾಪ ಮಕ್ಕಳಿವ್ರ ಅಂತ. ನೀವು ಜವಾಬ್ದಾರಿ ತೊಗೋಬೇಕ್ರಿ ಸರ್ ಅಂತ. ಇಲ್ಲ ಸರ್, ನಾವು ಎಲ್ಲಿ ಕಸದ ಬುಟ್ಟಿಯಾಗಿ ಹಾಕಿದ್ರೂ ಅದು ಇಲ್ಲೇ ಅಲ್ಲೇ ಒಗಿತಾರಲ್ಲ. ಕರೆಕ್ಟು, ನೀವು ನಿಮ್ಮ ಚಿಕ್ಕ ಮಕ್ಕಳಿಗೆ ಒಂದು ಉತ್ತಮವಾದ ಉದಾಹರಣೆ ಕೊಡಬೇಕು. ಅದು ಹಾರು ಹೋಗುತ್ತೆ, ಅದು ಗಾಯಬಾಗುತ್ತೆ ಅಂತ ನೀವು ಒಬ್ರು ಹೇಳಿದ್ರಿ, ಇಂಥ 100 ಜನ ಹೇಳಿದ್ರೆ ಹೆಂಗೆ, 1,000 ಜನ ಹೇಳಿದ್ರೆ ಹೆಂಗೆ? ಹಿಂಗೆ ಪಾರ್ಕಿಗೆ ಬರೋದು, ಐಸ್ ಕ್ರೀಮ್ ಇದು ಅದು ಪಾಕಿಟನ್ನು ಎಸೆಯೋದು. ಪಾಯಿಂಟ್ ಯಾಕೆ ಇದನ್ನು ಅವರಿಗೆ ತಿಳಿಸ್ತಾ ಇದ್ದೆ, ಎಷ್ಟೋ ನನ್ನ ಕೇಳುಗರು ಪೌರ ಕಾರ್ಮಿಕರು ಮುಂಜಾನೆ ಆತ್ಮೀಯರೇ ಈಶಾಡಕ್ಕೆ, ಮಮ್ಮಿಗೆ ಡ್ರಾಪ್ ಮಾಡಕ್ಕೆ ಬಂದಾಗ ಹೋದಾಗ, ಚೆನ್ನಮ್ಮ ಸರ್ಕಲ್ ಆಗಿರಬಹುದು, ಕೇಲಿ ಆಗಿರ್ಬೋದು, ಒಟ್ಟಾರೆ ಯಾವರು ಮುಂಜಾನೆ ಕಸ ಗುಡಿಸ್ತಿರ್ತಾರೆ. ಆ ಕಸ ಗುಡಿಸುವಾಗ ಅವರಿಗೂ ನೋಡ್ತೇನೆ ನಾನು. ನಾವು ಸ್ವಲ್ಪ ನೋಡಿ, ಗಿಡ ಮರದ ಆ ಎಲೆ ಒಣಗಿ ಬೀಳುತ್ತೆ, ಅದಕ್ಕೆ ನಾನು ನಾವು ಏನು ಹೇಳೋಕ್ಕೆ ಬರೋಂಗಿಲ್ಲ, ದಟ್ ಈಸ್ ನ್ಯಾಚುರಲ್ ಪ್ರೋಸೆಸ್. ಆದರೆ ಮನುಷ್ಯನ ಕೈಯಲ್ಲಿ

ಕಂಟ್ರೋಲು ತಿಳುವಳಿಕೆ ಇದೆ ಅಲ್ವಾ. ಅಂತ ಸಂದರ್ಭದಲ್ಲಿ ಆ ರಿಕ್ಷಾನಲ್ಲಿ ಕೂತಿರೋ ಆ ಪಾಲಕರೊಂದಿಗೆ ನಾನು ಮಾತನಾಡುವಾಗ ಅವರು ನನಗ ಉಲ್ಟಾ ಹೇಳಕತ್ತಾರ, ಯಾವ್ದು ಹೆಂಗೋ ಹಾರು ಹೋಗ್ತಿದ್ರಲ್ಲ ಅದ್ರಾಗೇನ್ರಿ ಅಂತ. ಆಯ್ತು ರೀ ಸರ್, ಕ್ಷಮಿಸಿ. ಆ ಮಕ್ಕಳು ನಗಾಕತ್ತಾರ. ಸೊ ಪಾಯಿಂಟ್ ಏನು ಇಲ್ಲಿ ಹೇಳೋದು ಅಂದರೆ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕರೆಕ್ಟಾದ ಒಂದು ಹಾದಿ ತೋರಿಸಿಲ್ಲ ಅಂದರೆ ಆ ಮಕ್ಕಳು ನಮ್ಗೆ ನೋಡಿ ನಗಾಕತ್ತಿದ್ರು. ನಾವು ಹುಡುಗರೆಲ್ಲ ಹೇಳತ್ತಿದ್ವಲ್ಲ ರೀ, ಆ್ಯಂಡ್ ಆ ಮಕ್ಕಳು ಒರಟಾಗಿ ಮಾತನಾಡ್ತಿದ್ರು. ದೇವೇರ್ ಲೈಕ್ ಇರ್ಬೋದು ರೀ, ಒಂದು ಎರಡನೇತೆ ಆದರೂ ಇರ್ಬೋದು. ಸೊ ಆ ಮಕ್ಕಳು ಒರಟಾಗಿ ಮಾತಾಡೋದು ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ ಪಾಲಕರು. ಅವ್ರಿಗೆ ಗೊತ್ತಿಲ್ಲ ಕಿ ಇದು ಒನ್ ಅಲಾರ್ಮಿಂಗ್ ಇದಿದೆ, ಮುಂದಿನ ದಿನಗಳಲ್ಲಿ ಅವರಿಗೆ ಉಲ್ಟಾ ಬೆಳೆದ್ಬಿಡ್ತಾರೆ ಅವ್ರ ಮಕ್ಕಳು. ಬಾಲ್ಯದಲ್ಲಿ ಆತ್ಮೀಯರೇ, ಏನಾದರೂ ನಾನು ಪ್ಯಾಕೆಟ್ ಎಸೆಯೋದಲ್ಲ, ಆ ವಿಚಾರ ತಲೆಯಾಗಿ ಬಂದ್ರೆ ಮಮ್ಮಿ ಬಡ್ದಿದ್ದ ಬಡ್ತಾದ ನೆನಪಾಗ್ತಿತ್ತು. ಆ ನಮೂನೆ ಅಂಜಿಕಿನಲ್ಲಿ ಇರ್ತಿದ್ವಿ. ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ನಾನು ಎಲ್ಲಿ ನೀರು ವೇಸ್ಟ್ ಮಾಡೋದಿಲ್ಲ. ಇದು ಹೊರಗೆ ಹೋಗಿದ್ದು ಇವು ಅವು ಉಗುಳೋದು ಇಲ್ಲರಿ ಅವ್ವ. ನಾನು ರೋಡ್ ಮೇಲೆ ಹೋಗುವಾಗ ಆಜುಬಾಜು ಎಷ್ಟೇ ಸರ್ದಿ ನೆಗಡಿ ಇದ್ರೆ ಗಾಡಿ ಹೊಡ್ಕೋತ ಉಗುಳೋದು, ಆ ಉಗುಳೋದು ಮಾತ್ರ ಎಷ್ಟು ಸಲ. ಇವತ್ತು ಮುಂಜಾನೆ ನಾನು ಮುಂಜಾನೆ ಚಂದ ನಾಷ್ಟ ಮಾಡಿ ಬಂದಿರ್ತೀವಿ ನೀವೆಲ್ಲರೂ, ಆದರೆ ಕೆಲವು ಮಹಾನ್ ವ್ಯಕ್ತಿಗಳು ಬಾಯಲ್ಲಿ ತುಂಬ್ಕೊಂಡಿರ್ತಾರೆ ರೀ ಅಪ್ಪ. ಆ ಪಿಚ್ಕಾರಿ ಬಿಡೋಕ್ಕಿಂತ ಮುಂಚೆ ನನಗೆ ಗೊತ್ತಾಗ್ಬಿಡ್ತದೆ ರೀ. ಸಿಕ್ಸ್ ಸೆನ್ಸ್ ಐತ್ರಿ ನನ್ನ ಕಡೆ, ಸಿಕ್ಸ್ತ್ ಸೆನ್ಸ್. ನಾನು ಹಾರ್ನ್ ಹೊಡ್ಯಾಕೆ ಚಾಲು ಮಾಡಿದ್ನಿ ರೀ, ಅವ್ನು ಹಿಂಗೆ ಸ್ನೇಕ್ ಥರ ಹಿಂಗೆ ತಲೆ ಹಿಂಗೆ ಅಡ್ಡ ಮಾಡಿದ್ದ ಅಷ್ಟರಾಗ. ಯಾಕೆಂದರೆ ಸ್ನೇಹಿತರಿಗೆ ಗಾಳಿಗೆ ಹಾರ್ತದ್ರೆ ಅವ್ರಿಗೆ ಹೆಂಗೂ ಗೊತ್ತಾಗೋದಿಲ್ಲ ರೀ, ಪರ್ರಂತ ಉಗುಳ್ತಾರೆ. ಸೊ ಬೇಸಿಕಲಿ ಸಿವಿಕ್ ಸೆನ್ಸ್ ಇಲ್ದಿರುವ ನಮ್ಮ ದೇಶ ಆಗಿಬಿಟ್ಟಿದೆ. ಏನಾದ್ರೂ ಒಬ್ರಿಗೆ ಹೋಗಿ ಹೇಳಿದ್ರೆ ಯಾಕ್ರಿ ಇಲ್ಲಿ ಕಸ ಒಗಿತಾರೆ, ಏ ಎಲ್ಲರೂ ಒಗಿತಾರೆ ಅದ್ರಾಗೇನು ಹಿಂಗೆ ಮಾಡ್ತಾರೆ ರೀ, ಇಲ್ಯಾಕೆ ಉಗುಳ್ತೀರಾ ಅಂದರೆ ಎಲ್ಲರೂ ಉಗುಳ್ತಾರೆ. ವೈ ದಿಸ್ ಮೆಂಟಾಲಿಟಿ ಆಫ್ ಎಲ್ಲರೂ? ನನ್ನಲ್ಲಿ ಬದಲಾವಣೆ ಬೇಕು, ನಾವು ಮೊದಲು ತೊಗೊಂಡು ಬರೋಣ. ಆತ್ಮೀಯರೇ, ದೇಶ ಯಾವಾಗ ಸುಧಾರಿಸ್ತದೆ ಹೇಳಿ? ಯಾವಾಗ ಒಬ್ಬ ನಾಗರಿಕರು ಸಿ ಸಿ ಟಿ ವಿ ಇಲ್ದಿದ್ದ ಜಾಗನಾಗೂ ಉತ್ತಮವಾಗಿ ಬಿಹೇವ್ ಮಾಡ್ತಾನೆ? ನೆನಪಿಟ್ಕೊಳ್ಳಿ, ಸಿ ಸಿ ಟಿ ವಿ. ಈಗ ನಾನು ಒಂದು ಊರಿಗೆ ಹೋಗಿದ್ದೆ ಮುಂಬೈನಲ್ಲಿ, ಎಲ್ಲ ಕಡೆ ಸಿ ಸಿ ಟಿ ವಿ ಐತಂತ, ಕೆಲವೊಂದು ಕಡೆ ಶೌಚಾಲಯ ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಸಿ ಸಿ ಟಿ ವಿ ಇಲ್ದಿದ್ದ ಜಾಗನಾಗ ದಬಾಯಿಸಿ ಶೌಚಾಲಯ ಕಸ ಒಗೆಯೋದು, ಇದು ಎಂಥ ನಾಗರಿಕತೆ ಹೇಳಿ? ಉತ್ತಮ ನಾಗರಿಕತೆ ಇದೇ ಇರಬೇಕು. ನಾನು ವೈಯಕ್ತಿಕವಾಗಿ ಈಗ ಸೈಕಲ್ ಹೊಡಿತಿರ್ತೇನಲ್ರಿ ನಾನು, ಎಲ್ಲಿ ಮಸ್ತ್ ಹೊಲದಾಗೆಲ್ಲ ಹೋಗಿರ್ತೇನೆ, ನನ್ನ ಇದ್ರಾಗ ಏನಾದರೂ ಒಂದು ಚಿಕ್ಕಿ ಪ್ಯಾಕೆಟ್ ಇದ್ದಿರ್ಬೋದು, ನಾನು ಒಗೆಯೋದಿಲ್ಲ, ನನಗೆ ಆಗೋದಿಲ್ಲ. ಯಾಕೆಂದರೆ ನನಗೆ ಹಂಗೆ ಬಡ್ದು ನಮ್ಮ ತಾಯಿ ಬೆಳ್ಸಾಳ. ಆ ತನ್ನ ಈಗ ರಿಕ್ಷಾನಲ್ಲಿರೋ ಆ ಪಾಲಕರಿಗೆ ಹೇಳುವಾಗ ಮಕ್ಕಳು ನಮ್ಮೊಂದಿಗೆನೆ ಹೊರಟಾಗಿ ಮತ್ತು ನಮ್ಮ ಮುಂದೆ ಚನ್ಮುರಿ ಚಿನ್ಮುರಿ ಎಲ್ಲ ಅವಾಗ ಹಾಕತ್ತಾರೆ, ಏನು ಅವರ ಥಾಟ್ ಇರ್ಬೋದು, ಮಕ್ಕಳಿಗೆ ಏನು ಹೇಳಿದ್ರು ನಾವು ಪಾಲಕರು ಹಿಂಗೆ ಹುಚ್ಚರಂಗಿದ್ದಾರೆ. ಐ ಆಮ್ ಫೆಲ್ಟ್ ವೆರಿ ಬ್ಯಾಡ್. ಆಮೇಲೆ ನಾನು ಅವತ್ತೇ ಹೇಳಿದೆ, ಅಟ್ ಲೀಸ್ಟ್ ನಮ್ಮ ವೇಣುಧ್ವನಿಯಲ್ಲಿ ಪಾಲಕರಿದ್ದಾರೆ, ಅವ್ರಿಗೆ ತಿಳಿಸೋಣ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಅದನ್ನು ಅವರಿಗೆ ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆ ಆ ಬದಲಾವಣೆ ನಮ್ಮಲ್ಲಿ ತೊಗೊಂಡು ಬರೋಣ. ನಾನು ಮ್ಯಾಕ್ಸಿಮಮ್ ಪಾಲಕರು ನೋಡ್ತಾ ಇದ್ದಾನೆ, ಮಕ್ಕಳು ಕಿರಿಕಿರಿ ಮಾಡಕತ್ತಾರ ಅಂತ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವರು ಇನ್ನೊಂದು ಮೊಬೈಲ್ ತೊಗೊಂಡು ಜೀವನ ಮಾಡಕತ್ತಾರೆ. ಮುಂದಿನ ದಿನಗಳಲ್ಲಿ ದಿಸ್ ಈಸ್ ಏನೋ ಅಂತಾರೆ, ಅದು ಯು ಆರ್ ವೇಟಿಂಗ್ ಫಾರ್ ದ ವರ್ಸ್ಟ್ ಅಂತ ಇದು ಆಗುತ್ತೆ ತಮ್ಮನ್ನು. ಆ ಪಾಲಕರಿಗೂ ಹೇಳಿದ್ದು ನನಗೇನಿದು ಬೇಜಾರಿಲ್ಲ, ನೀವು ಎಷ್ಟು ಬೇಕಾದರೂ ಒಗಿರಿ, ಹೇಳೋ ಕರ್ತವ್ಯ ಇತ್ತು, ನೀವೇ ಹೆಂಗಿದ್ದೀರಿ ಅಂತ ನಾ ಹೇಳಿದ ಕೂಡಲೇ ಅಣ್ಣ ರೀ ನೀವು ತಪ್ಪು ತಿಕ್ಕೋಬೇಡ್ರಿ, ತಪ್ಪದ ಪ್ರಶ್ನೆ ಅಲ್ಲ, ಮಕ್ಕಳು ನಿಮ್ಮದು ಹುಟ್ಟಿಸಿರಿ ನೀವು, ನಾನಲ್ಲ. ನಾಳೆಗೆ ಅವ್ರು ಏನು ವರ್ತನೆ ಮಾಡಾಕತ್ತಾರಲ್ಲ, ನಮಗೆ ನೋಡಿಯೂ ಅಂಜವಲ್ಲ ಅವ್ರ, ನಿಮ್ಮದು ಕಾಲ ಬರುತ್ತೆ ಅಂತ ಹೇಳಿದ್ನೆ, ಸೈಕಲ್ ಹೊಡ್ಕೋತ ಬಂದೆ. ಆಮ್ಯಾಗ ಮತ್ತೆ ಮುಂದೆ ಬಂದು ಅಣ್ಣ ಸಾರಿ ರೀ ನೀವು ಬೇಜಾರು ಮಾಡ್ಕೊಂಡು, ಬೇಜಾರದ ಪ್ರಶ್ನೆನೇ ಅಲ್ಲ. ಏಕೆಂದರೆ ಆತ್ಮೀಯರೇ, ಜಗಳ ಮಾಡಿ ಉಪಯೋಗಿಲ್ಲ, ಆದರೆ ಒಂದು ಮಾತ್ರ ಐತಿ, ಕರೆಕ್ಟಾದ ಮಾತುಗಳು ಕರೆಕ್ಟಾದ ಟೋನ್ನಲ್ಲಿ ಹೇಳಿದ್ರೆ ಮುಂದಿನ ಎಷ್ಟೇ ಒರಟು ಮಾತಾಡಿದ್ರೆ ಅವನಿಗೆ ಹತ್ತದ. ಅದು ಕಲೆ ನನ್ನ ಕಡೆ ಇದೆ, ನಾನು ಹಂಗೆ ಹೇಳ್ಕೋದು ಸ್ಟಾರ್ಟ್ ಮಾಡಿ. ನಾನು ನಿಮ್ಮದೇ ಮಕ್ಕಳು, ನೀವೇ ಹುಟ್ಟಿಸಿರಿ, ಅವ್ರು ನಮ್ಮ ಮೇಲೆ ಹಿಂಗೆ ಡಿಸ್ರೆಸ್ಪೆಕ್ಟ್ಫುಲ್ ಮಾತಾಡಕತ್ತಾರೆ, ನಮ್ಮ ಮುಂದೆ ಮುದ್ದಾಮ್ ಹೋಗ್ಯಾಕತ್ತಾರೆ. ನಾಳೆಗೆ ನಿಮ್ಮದು ಬರುತ್ತೆ ಟೈಮು, ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತ ಹೇಳಿದ ನೋಡ್ರೆ ಅಂಜಿಕೆ ಸ್ಟಾರ್ಟ್ ಆಗ್ತಾವ ನೀ, ವಿಚ್ ಇಸ್ ಟ್ರೂ. ಐ ಹ್ಯಾವ್ ಸೀನ್ ಎಷ್ಟೋ ಪಾಲಕರು ತಮ್ಮ ಮಕ್ಕಳಿಗೆ ಆ ರೀತಿಯಾದಂತಹ ಸ್ವಾತಂತ್ರ್ಯ ಕೊಡ್ತಾರೆ, ಡಿಸ್ರೆಸ್ಪೆಕ್ಟನ್ನು ಬಹಳ ಉತ್ತಮವಾಗಿ ಅಪ್ರಿಷಿಯೇಟ್ ಮಾಡ್ತಾರೆ. ಡಿಸ್ರೆಸ್ಪೆಕ್ಟ್ ಅಂದರೆ ಇನ್ನೊಬ್ರಿಗೆ ಮರ್ಯಾದೆ ಕೊಡಲಾರದೆ ಇರೋದೇನು ಇರುತ್ತೆ ನೋಡಿ, ಆ ಭಾವನೆ, ಅದನ್ನು ಅವ್ರು ಇನ್ನೂ ಸಪೋರ್ಟ್ ಮಾಡ್ತಾರೆ. ನಾನೇ ಒಂದು ವಿಡಿಯೋ ನೋಡೇನೆ, ಏರ್ಪೋರ್ಟ್ನಲ್ಲಿ ಯಾವುದೋ ಒಂದು ಕೇಬಿನ್ನಲ್ಲಿ ಮಗು ಭಾಳ ಆವಾಜ್ ಹೆಚ್ಚು ಮಾಡಿ ರೀಲ್ಸ್ ನೋಡ್ತಾ ಇತ್ತು, ಎಲ್ಲರಿಗೂ ಸಮಸ್ಯೆ ಆಗ್ತಾಯಿತ್ತು. ಆ ಪಾಲಕರಿಗೆ ಹೋಗಿ ಹೇಳಿದರೆ ಆ ಪಾಲಕರು ಉಲ್ಟಾ ಹೇಳಾಗ ನೀವು ಕಿವಿ ಮುಚ್ಕೋರಲೆ ಅಂತ, ಆ ಮಗು ನಗಾಕತ್ತೈತಿ. ಸೊ ದಿಸ್ ಇಸ್ ವಾಟ್ ಐ ವಾಸ್ ಕಾಲಿಂಗ್ ಸಿವಿಕ್ ಸೆನ್ಸ್. ಪಾಲಕರಿಗೆ ನಾವು ಅದನ್ನು ಈಗ ಡಿಸ್ರೆಸ್ಪೆಕ್ಟ್ ಮಾಡೋದು ಒಂದು ಫ್ಲೆಕ್ಸ್ ಆಗಿಬಿಟ್ಟಿದೆ. ಮಕ್ಕಳು ಏನಾದರೂ ಇನ್ನೊಬ್ಬರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿ ಉಲ್ಟಾ ಜವಾಬ್ ಕೊಟ್ರಂದ್ರೆ ಅದ್ರ ಬಗ್ಗೆ ಫ್ಲೆಕ್ಸ್. ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ವೇಣುದು ನೀವು ಕುಟುಂಬದಲ್ಲಿರೋ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಆ ಥರದ ಒಂದು ಫ್ಲೆಕ್ಸ್ನಲ್ಲಿ ಅಂದ್ರೆ ಅರ್ಥ ಆಯ್ತಲ್ಲ, ನನ್ನ ಮಗು ಹೆಂಗೆ ಉತ್ತರ ಕೊಡ್ತ, ಏನಾದರೂ ನನ್ನ ಬಾಲ್ಯದ ದಿನಗಳಲ್ಲಿ ಹಿಂಗೆ ಮಾಡಿದ್ದೆ.

ಬಿದ್ದಿದ್ರೆ ಅಯ್ಯ ನನಗೆ ಇನ್ನೂ ಬೆನ್ನು ನೋಸ್ತದ, ನಮ್ಮ ಮಮ್ಮಿ ಭಾಳ ಬಡಿತಿದ್ಲ. ಹಿರಿಯರೊಂದಿಗೆ ಹೆಂಗೆ ಮಾತನಾಡಬೇಕು ಅನ್ನೋದು ಪಾಠವನ್ನು ನಾನು ಕಲ್ತಿದ್ದೇನೆ. ಉಲ್ಟಾ ಉತ್ತರ ಕೊಟ್ಟರೆ ಅದು ಹಿರಿಯರು ಎಷ್ಟೇ ತಪ್ಪು ಮಾಡಿದ್ರೆ ನಮ್ಮ ಮಮ್ಮಿ ಬಡ್ದ ಬಡಿತಿದ್ಲ. ಆ ಅಂಜಿಕೆ ಇವತ್ತಿಗೂ ಐತಿ, ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ದ್ಯಾಟ್. ಇವತ್ತು ಬಡಿಸ್ಕೋತೀನಿ ನಾನು, ಆ್ಯಂಡ್ ಹೆಮ್ಮೆ ಇದೆ ನನಗೆ. ಏನಾದರೂ ಬಡಿಸ್ಕೊಂಡಿಲ್ಕಿಲ್ಲ ಅಂದರೆ ನಾನು ಭಾಳ ಹಾಳು ಹದಿನಲ್ಲಿ ಹೋಗ್ತಿದ್ದೆ. ಈಗ ನೀರಿನ ಸಮಸ್ಯೆ ಬಗ್ಗೆ ಸ್ವಲ್ಪ ಮಾತನಾಡೋಣ, ಕ್ಷಮಿಸಿ ಸ್ವಲ್ಪ ಮಾತನಾಡಿ ಮುಗಿಸ್ತೇನೆ. ನೀರಿನ ಸಮಸ್ಯೆ ಏನಿದೆ ಈಗ, ಇಂಥ ಸಂದರ್ಭದಲ್ಲಿ ನಾನು ಅನುಭವಿಸೋಣ ಬಾಲ್ಯದಿಂದ ನೀರಿನ ಸಮಸ್ಯೆಗಳು. ಜಗಳ ಆಗ್ತಿತ್ರಿ, ಹಿರಿಯರು ಬರ್ತಿದ್ರು, ಏಯ್ ಮಂಜು ನನಗೆ ಒಂದು ಕೊಡ ಕೊಡು. ಅವರ ಅದನ್ನ ಹೇಳುವಾಗ ಅವರು ನಮ್ಮ ಅಂಕಲ್, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಆಂಟಿ ಅಂತ ಹೇಳಿ ಆ ಟೋನ್ನಲ್ಲಿ ನಾನು ಜಗಳ ಮಾಡ್ತಿದ್ದೆ. ಈ ಏಕವಚನಲ್ಲಿಲ್ಲ, ಆದರೆ ಈಗ ದೃಶ್ಯ ಡಿಫ್ರೆಂಟೇ ಆಗಿದೆ. ಓಣ್ಯಾಗ ನೀರಿನ ಸಮಸ್ಯೆ ಬಂದಾಗ, ಜಗಳ ಸ್ಟಾರ್ಟ್ ಮಾಡಿದಾಗ, ಒಬ್ಬ ಕಮ್ಮಿ ವಯಸ್ಸಿನ ಹುಡುಗ ಅಥವಾ ಹುಡುಗಿ ಹಿರಿಯರಿಗೆ ಏಕವಚನಲ್ಲಿ ಮಾತನಾಡಿ, ನೀ ಏನು ಹೇಳಿದ್ದೀನಿ, ನಾನಂದೆ ಈ ಜಗಳ ಕರಗ ಹೋಗ್ತದ, ನೀರು ಬರ್ತದ ವಾಪಸ್, ಆಮೇಲೆ ನೀವ ಅಲ್ರಿ ಮುಖ ತೋರಿಸ್ಕೋಬೇಕಾ, ಓಣ್ಯಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾ, ಸ್ವಲ್ಪ ಮರ್ಯಾದೆಯಿಂದ ಇಟ್ಕೊಂಡು ಅವ್ರು ಹಿರಿಯರಂತ ಹೇಳಿ ಆ ಒಂದು ಮಾತಿನ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ನೀವು ಮಾತನಾಡಿ ಅಂತ ಹೇಳಿದ ಹುಡುಗರಿಗೆ. ಕೇಳೋದಿಲ್ಲ ಇವ್ರ, ನೀ ಏಕವಚನ್ಯಾಗ, ನೀ ಒಬ್ಬ ಹುಡುಗ ಅಜ್ಜನಿಗೆ ಏಕವಚನ್ಯಾಗ ಮಾತನಾಡೋದು ಬಿಟ್ಟು ಬೈಯೋದು ಕೂಡ ಹೆಂಗ್ರಿಪ್ಪ, ಆ ದೃಶ್ಯ ನೋಡೋಕ್ಕಾಗುದು. ನಾನಂದೆ ಈ ಸಮಸ್ಯೆಗೆ ಹೋಗ್ತದ, ಶಾಶ್ವತವಿಲ್ಲ, ಈಗೇನು ನಿನಗೆ ಎರಡು ಕೊಡ ನೀರು ಎಕ್ಸ್ಟ್ರಾನೋ ಕಮ್ಮಿನೋ ಅಥವಾ ನೀರು ಬಂದಾಗಿದ್ದು, ವಾಪಸ್ ನೀರು ಬರುತ್ತೆ, ಸ್ವಲ್ಪ ಕಾಯಿ, ಈ ಕ್ಷಣ ನೀ ಕಳ್ಕೊತಿ ಅಜ್ಜನ, ಹಿಂಗೆ ಯಾಕೆ ಜಗಳ ಮಾಡತಿ, ಹಿಂಗೆ ಯಾಕೆ ಬೈಯಾಕತಿ ಅಂತ ಕೇಳಿದೆ. ಹಿಂಗೈತೆ ನೋಡ್ರಿ, ದ್ಯಾಟ್ ಈಸ್ ದ ರೀಸನ್ ನಾನು ಯಾಕೆ ಹೇಳ್ತೇನೆ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ. ಪಾಯಿಂಟಿಗೆ ಬಂದನಲ್ಲ ನಾನು, ನಡ್ರಿ ಹಾಡನ್ನು ಕೇಳಿ ಮಜಾ ಮಾಡಿ.

ಅರೆ ಮಾತೋಳಿ ಪಕ್ಕದ ಮನೆಯೊಳ್ಳಿ ಕಕ್ಕಂದ ಮಾಡೋಳಿ ಕಾದಾಡ ಕಂಡ ನನ್ನ ಮ್ಯಾಲೆ ನನ್ನ ಕಾದಾಡ ಗಂಡು ನೀ ಆಗ್ಯಾ ತಳ್ಳಿ ಮಲ್ಲಿ

நியூ கீழ்தா இதனா பழகாவிய மொட்ட முதல்ல ரேடியோ கேந்திராவே துணி எது நாடி பாயிண்ட் ஃபோர் எஃப்எம் கேஎல்இ கணசோ ஆத்மீயரே ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಆರತಿ ಅವರು ಇವರ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ನೀವು ಭಾಗವಹಿಸಿದ್ರಿ. ಬನ್ನಿ, ಯಾರ್ಯಾರು ಗೀತೆ ಪ್ರಸಾರವಾಯಿತು ಅಂತ ನೋಡೋಣ. ರಾಜಶ್ರೀ ಅವರೇ, ಜಯ ಶ್ರೀರಾಮ್, ಜಯ ಜಿನೇಂದ್ರ. ಇಲ್ಲೇ ಇದೇನು ನಾನು ಭಾಳ ಮಾತಾಡಿದ್ನಲ್ಲ, ಆವತ್ತು ಸ್ವಲ್ಪ ಬ್ರೇಕ್ ಕೊಟ್ಟೆ. ಸೊ ಚಲಿಸುವ ಚೆಲುವೆ ಶ್ರುತಿಯವ್ರದ್ದು, ತದನಂತರ ಬಿಟ್ಟರೆ ಸಿಗೋದೇನು ಸಿಗೋದನ್ನು ಅನ್ನೋ ಒಂದು ಹಾಡೊಂದಿಗೆ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ. ಆತ್ಮೀಯರೇ, ಈ ಗೀತೆಯೊಂದಿಗೆ ಯಾರಪ್ಪ ಭಾಗವಹಿಸಿದ್ರು? ನಮ್ಮ ವಿನೋದ್ ಅವರು. ಅದಾದ ತಕ್ಷಣ ಒಲವಿನ ಗೆಳೆಯನೇ ಪದ್ಮ ಅವ್ರದ್ದು. ತದನಂತರ ವಿಜಯಕುಮಾರ ಭಸ್ಮಿಯವರ ಗೀತೆ ಆ ದೇವರ ನುಡಿಯ, ಈ ಬಿಳಿ ಹೆಂಡತಿ ಚಿತ್ರದ್ದು. ತದನಂತರ ಗಜಾನನ್ ಕಾಮ್ಕರ್ ಅವರ ಗೀತೆ ಆಯಿತು ಪ್ರಸಾರ. ತದನಂತರ ಈಗ ಜಸ್ ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ಆಯಿತು ಪ್ರಸಾರ. ಶುಭ ಮಂಗಳ ಅನ್ನೋ ಚಿತ್ರದ ಗೀತೆಯೊಂದಿಗೆ ನಮ್ಮ ಸಂಜಯ್ ಅಂಗಡಿಯವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಅನಿಸುತ್ತಿದೆ ಯಾಕೋ ಎಂದು ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರುಕುಮಿಣಿಯವರು. ಸುಮುಂಗಾರು ಮಳೆ ಚಿತ್ರದ್ದು ಈ ಗೀತೆ. ತದನಂತರ ರಾಜಶ್ರೀ ಅವರೇ, ನಿಮ್ಮ ಗೀತೆ ಆಗುತ್ತೆ ಪ್ರಸಾರ, ತನುವು ಮನುವು. ತದನಂತರ ನಮ್ಮ ಬಿಜಾಪುರಿನ ಕಾಂಚನ ಅವರು ಕೂಡ ಕರೆ ಮಾಡಿ ಅವರ ಗಂಡನಿಗೆ ಬೇಕು ಗೀತೆ ನೀನು ಬಂದ ಮೇಲೆ ತಾನೇ ಅಂತ ಹೇಳಿದರು. ನಾನಂದೆ ಜಸ್ಟ್ ಒಂದು ಎರಡು ಮೂರು ಗೀತೆಗಳ ಮುಂಚೆ ಇದೇ ಆಗಿತ್ತು ಪ್ರಸಾರ. ನಿಮಗೋಸ್ಕರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಲೋಚನೆ ಆಲಾಪನೆ ಈ ಗೀತೆಯನ್ನು ಪ್ರಸಾರ ಮಾಡುವೆ. ಉಮಾ ಹಿರೇಮಠ್ ಅವರೇ, ಥ್ಯಾಂಕ್ ಯು ಫಾರ್ ವಿಶಿಂಗ್ ಹರ್. ಎಸ್, ನೀವು ಆ ಒಂದು ಸಿಹಿಯಾದ ಸುದ್ದಿಯನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಸುವರ್ಣಗೌರಿ ಅವರ ಜನ್ಮದಿನ ಇವತ್ತು, 6 ಅಕ್ಟೋಬರ್ ಮಂಗಳವಾರ. ಮಂಗಳವಾರ ಗಣೇಶನ ವಾರ. ಗಣೇಶ ಸ್ವರ್ಣಗೌರಿ ಅವರ ಜೀವನದ ಎಲ್ಲ ವಿಘ್ನವನ್ನು ಹರ್ತ, ಏಕೆ ಅಂದರೆ ಸುಖ ಕರ್ತ ದುಃಖ ಹರ್ತ. ಸೊ ಸ್ನೇಹಿತರೆ, ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ, ಸರ್ ನೀವು ತಂದೆ ತಾಯಿಗೆ ಮರ್ಯಾದೆ ಕೊಡು, ಆ ಲಿಂಕನ್ನು ಹೆಂಗೆ ಕೊಟ್ಟಿರಪ್ಪ ಅಂತ. ಎಸ್, ಇದಕ್ಕೆ ಇದೇ ಹೇಳೋದು, ಬಾಲ್ಯದಲ್ಲಿಯೇ ಅವರನ್ನು ಕರೆಕ್ಟಾಗಿ ತಿದ್ದುಪಡಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗೋದಿಲ್ಲ, ಉತ್ತಮ ನಾಗರಿಕರಾಗ್ತಾರೆ. ಯಾಕೆ ಸ್ನೇಹಿತರೆ, ನಾವು ಯಾರೇ ನೋಡಲಾರದಂತಹ ಸಂದರ್ಭದಲ್ಲಿಯೂ ಕೂಡ ಕಸ ಒಗೆಯುವುದಾಗಿರಲಿ, ಈಗ ಅಷ್ಟು ಚಲೋ ಸೈಕಲನ್ನು ಹೊಡಿತಾ ನಾನು ಹೋಗ್ತಾ ಇದ್ದೆ. ಆ ಒಂದು ಸೈಕಲ್ ಹೊಡ್ಕೋತ ಹೋಗುವಾಗ ಎಷ್ಟು ಚಲೋ ದೃಶ್ಯಗಳು ಇತ್ತು, ಆಜುಬಾಜು ಒಳ್ಳೆ ನಿಸರ್ಗ, ಹೊಲ ಗದ್ದೆ, ಕ್ಲೀನ್ ರೋಡ್. ಈಗ ಆತ್ಮೀಯ ಸ್ನೇಹಿತರೆ, ಎಸ್ಪೆಷಲಿ ಯಾವತ್ತು ಹೇಳಿ, ಯಾವುದೇ ಒಂದು ಸಂಭ್ರಮ ಆದ ನಂತರದ ಮುಂಜಾನೆ ನೋಡ್ಬೇಕು ನೀವು. ಯಾವುದೇ ಒಂದು ಹಬ್ಬದ ಸಂಭ್ರಮ, ಅದು ಬೀದಿಗಳಲ್ಲಿ ಯಾವತ್ತಾದರೂ ಸಂಭ್ರಮಗಳನ್ನು ನೋಡಿದರೆ ತದನಂತರ ಮುಂಜಾನೆಯ ದಿನವನ್ನು ನೋಡಬೇಕು. ಈಗ ಒಂದು ರೀಲ್ಗಳನ್ನು ಮಾಡ್ತಾರೆ, ಅದರಲ್ಲಿ ಒಬ್ಬರು ಯಾರೋ ಪುಣ್ಯಾತ್ಮರು ಅದನ್ನು ಹಾಕಿದರು ನಮ್ಮ ಬೆಳಗಾವಿದು. ಒಂದು ಸಂಭ್ರಮ ಆದ ನಂತರದ ಮುಂಜಾನೆ ಎಷ್ಟು ಸ್ವಚ್ಛತೆಯಿಂದ ಆ ಎಲ್ಲರೂ, ಸ್ನೇಹಿತರೆ ಆ ಪೌರ ಕಾರ್ಮಿಕರು ಕೂಡ ಮನುಷ್ಯರೇ ಅಲ್ವಾ. ಯಾಕೆ ನಾವು ಈಗ ಸಂದರ್ಭ ಸಮಾರಂಭ ಇದ್ದಾಗ ಅದಕ್ಕೆ ಅನ್ನಲ್ಲ, ಜವಾಬ್ದಾರಿಯಿಂದ ಮಾಡಿರುವ ಸಂಭ್ರಮ ಅದರಷ್ಟು ಚಲೋ ಇನ್ಯಾವುದೂ ಇಲ್ಲ. ಸೊ ದಯವಿಟ್ಟು ತಮ್ಮ ಮಕ್ಕಳಲ್ಲಿ ಆ ಬದಲಾವಣೆ ಬರಲಿಕ್ಕೆ ತರಲಿಕ್ಕೆ ತಮ್ಮಲ್ಲಿ ಆ ಬದಲಾವಣೆ ತೊಗೊಂಡು ಬನ್ನಿ. ಸಿವಿಕ್ ಸೆನ್ಸನ್ನು ಜಾಸ್ತಿ ಮಾಡಿ, ಈ ನಮ್ಮ ದೇಶ ಉತ್ತಮವಾದ ಹಾದಿಗೆ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಚಿಕ್ಕವಾದಂಥ ಒಂದು ರಿಕ್ವೆಸ್ಟು, ನೀವೆಲ್ಲಾದರೂ ಹೋಗುವಾಗ ಯಾವುದೇ ನಳದಲ್ಲಿ ನೀರು ಲೀಕ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಗಾಡಿ ನಿಲ್ಲಿಸಿ ಆ ನಳ ಕರೆಕ್ಟ್ ಮಾಡಿ ಹೋಗಿ. ನಾನು ವೈಯಕ್ತಿಕವಾಗಿ ಈ ಒಂದು ಅಭ್ಯಾಸ ಮಾಡುತ್ತೇನೆ ಮುಂಚಿಂದನೇ, ಆದರೆ ಈಗ ನೀರಿನ ಸಮಸ್ಯೆ ಬರ್ತಾ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಈ ನಿಮ್ಮ ಓಣಿ ಬಿಟ್ಟು ಇನ್ನೊಂದು ಓಣಿಗೆ ಅಥವಾ ನೀವು ಒಂದು ಪ್ರವಾಸಕ್ಕೆ ಹೋಗುವಾಗ ಎಲ್ಲಾದರೂ ಒಂದು ನಳ ಅಂದರೆ ನೀವು ಗಾಡಿ

ಓಡ್ಸಾಕತ್ತೀರಿ ಹಂಗಿದ್ರ ಟ್ರೇನ್ನಾಗಿದ್ದೀರಿ ಒಂದು ಓಣೆ ಟ್ರೇನ್ ಬಿಟ್ಟು ನೀವು ನಳ ಮಂಜು ಹೇಳ ನಳ ಕರೆಕ್ಟಾಗಿ ಲೂಸ್ ಇದ್ದಿದ್ದ ನಳ ಟೈಟ್ ಮಾಡ್ರಿ ಅಂದ್ರೆ ಟ್ರೇನ್ಗಿನ್ ಗಾಯವಾಗಿತ್ತು ಮತ್ತು ಹಂಗೆಲ್ಲ ಇಲ್ಲ ಅರ್ಥ ಮಾಡಿಕೊಳ್ಳಿ. ಲೀಕ್ ಆಗುವ ನಳ ದೃಶ್ಯ ಕಂಡರೆ ದಯವಿಟ್ಟು ಅದನ್ನು ಸರಿಪಡಿಸಿ. ಅದು ಏನಿರಂಗಿಲ್ಲರಿ ಅದು ನಳ ಕೆಲವು ಮಹಾನುಭಾವರು ಭಾಳ ಬ್ಯುಸಿ ಇರ್ತಾರೆ, ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿರ್ತಾರೆ, ಅವ್ರಿಗೆ ನಳ ಬಂದ್ ಮಾಡೋದು ಟೈಮ್ ಇರೋದಿಲ್ಲ. ಸೊ ದಯವಿಟ್ಟು ನಳವನ್ನು ಚೆನ್ನಾಗಿ ಬಂದ್ ಮಾಡಿ. ಇನ್ನು ಮುಂದೆ ಆಶೀರ್ವಾದ ದೇವ್ರ ಕಡೆಯಿಂದ ಬೇಡ್ಕೋಬೇಕು, ಹಿರಿಯರ ಕಡೆಯಿಂದ ಬೇಡ್ಕೋಬೇಕಂದ್ರೆ ಹಿಂಗಿರ್ಬೇಕು ನೋಡಿ. ನನ್ನ ದೇಹದಲ್ಲಿ ಆರೋಗ್ಯ, ಮನಸ್ಸಿನಲ್ಲಿ ನೆಮ್ಮದಿ, ಮನೆಯಾಗಿರೋ ಟಾಕಿನಲ್ಲಿ ನೀರು ತುಂಬಿರಲಿ. ನೋಡಿದ್ರ ಯಾಕೆ ಅಂದರೆ ಬರ್ತಾ ಬರ್ತಾ ದಿನಗಳು ಈ ಸೂಪರ್ ಎಲ್ ನಿನ್ಯು ಅಂತಪ್ಪ, ಅದು ಅಂತ ಇದು ಅಂತ ಜಾಸ್ತಿ ಆಗೋದಿದೆ. ಇನ್ನೂ ತಾಪಮಾನ ನಿಜವಾಗ್ಲೂ ಹೇಳ್ತಾನೆ ಅಕ್ಟೋಬರ್ ತಿಂಗಳು ಅಲ್ಲಿದು ನನ್ನ ವೇಣುದನಿಯ ಕುಟುಂಬದಲ್ಲಿರೋ ಹಿರಿಯರು ಇದಕ್ಕೆ ಸೈ ಅಂತಾರೆ. ಆ್ಯಂಡ್ ನಾನು ಬಾಲ್ಯದಿಂದ ನೋಡ್ತಾ ಬಂದಿದ್ದೇನೆ ನನ್ನ ಪ್ರೀತಿಯ ಬೆಳಗಾವಿ, ಕುಂದಾನಗರಿ ಬೆಳಗಾವಿ ಅಂತಿದ್ವಿ ನಾವು. ಇಷ್ಟು ಚೆನ್ನಾಗಿ ಚಿಕ್ಕ ಮಹಾಬಲೇಶ್ವರ ಅಂತ ಹೇಳ್ತಿದ್ವಿ. ನನಗೆ ಕಣ್ಣಾಗಿ ನೀರು ಬರ್ತದ್ರಿ. ಇದು ಯಾಕೆ ಅಂದರೆ ನಾನು ಎಲ್ಲ ಅನುಭವಿಸೇನಿ ರೀ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಪರಿಸರ, ಒಳ್ಳೆ ಮನಸ್ಸಿನ ಜನ. ಈಗೇನಾಗಿದೆ ಒಳ್ಳೆ ಮನಸ್ಸಿದೆ ಅನ್ನೋ ಸ್ಟೇಟಸ್ ಹಾಕೋದು ನಿಜ ಜೀವನದಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡುವುದು. ಇಂಥ ಒಂದು ಕಾಲದಲ್ಲಿ ಬಂದಿದ್ದೇವೆ. ನಿಮ್ಮ ಮುಂದೆ ಪ್ರೀತಿಯಿಂದ ಮಾತನಾಡೋದು, ನಿಮ್ಮ ಹಿಂದೆ ಏನು ಬೇಕಾದ ಹೇಳ್ಕೋತು ಅಪಹಾಸ್ಯ ಮಾಡೋದು, ಇಂಥ ಒಂದು ಕಾಲದಲ್ಲಿ ನಾವು ಬಂದಿದ್ದೇವೆ. ನಾನು ನೀವು ಕೂಡ ಎಷ್ಟೋ ಹಿರಿಯರು ಶುದ್ಧ ನೀರು, ಶುದ್ಧ ಗಾಳಿ, ಪರಿಶುದ್ಧ ಪರಿಸರ ಎಲ್ಲ ಅನುಭವಿಸಿರಲ್ರಿ. ಈಗಿನ ಮಕ್ಕಳಿಗಿದ್ದು ಸಿಗ್ತಾ ಇಲ್ಲ. ದಸರಾ ಹಬ್ಬದ ಒಂದು ರಜೆ ಸ್ಟಾರ್ಟ್ ಆಗಿದೆ. ಚಿಕ್ಕ ಮಕ್ಕಳು ಆಟ ಆಡ್ತಿದ್ರು ಚಪ್ಪಿ, ಆ ಚಪ್ಪಿ ಆಟ ಆಡಲಿಕ್ಕೂ ಅವ್ರ ಕಡೆ ಮಣ್ಣಿಲ್ಲ. ಮಗು ಬಿತ್ತು ಕಾಂಕ್ರೀಟ್ ರೋಡ್ ಮೇಲೆ. ಆ ಕಾಂಕ್ರೀಟ್ ಮೇಲೆ ಬಿದ್ದಿರೋ ನೋವು ಯಾರಿಗೂ ಆಗಬಾರ್ದ್ರಿ, ಚಿಕ್ಕ ಮಗುರಿ ಅದು. ವಿಚಾರ ಮಾಡಿ, ನಾನು ಕೂಡ ಚಪ್ಪಿ ಆಡೇನ್ರಿ ಮಣ್ಣಾಗ, ಬಿದ್ದಾಗ ಮಣ್ಣಾಗ ಬೀಳ್ತಿದ್ದೆ. ಆ ಬಿದ್ದಾಗ ಆ ಗಾಯ, ಆ ಗಾಯದ ಇದಿತ್ತಲ್ಲ ಏನಂತಾರೆ, ಅದ್ರ ಮೇಲೂ ಮಣ್ಣು ಹಾಕ್ತಿದ್ರಿ. ಹಸಿ ಮಣ್ಣು ಹಾಕ್ತಿದ್ವಿ ನಾವು, ಅವೆಲ್ಲ ಮಾಡಿದ್ದೇವೆ ನಾವು. ಈಗ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು, ಬಟ್ ಅರ್ಥ ಆಯ್ತಲ್ರಿ ಯಾರು ಅದನ್ನು ಮಾಡ್ಯಾರ ಅವ್ರಿಗೆ ಗೊತ್ತು. ಆಮೇಲೆ ಎಲ್ಲ ರೀತಿಯಾದಂಥ ಒಂದು ನಾವು ಈ ಅನ್ಯಾಯ ನಮ್ಮ ಬರೋ ಹೊಸ ಜನ್ರೇಷನಿಗೆ ಆಗ್ತಾಯಿದೆ ಅನ್ನೋ ಒಂದು ದುಃಖ ನನ್ನ ಕಡೆ. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರ ಇದು ಇಲ್ಲ ಅವರಿಗೆ, ಸಿಗುವುದಿಲ್ಲ. ಇನ್ನು ಮುಂದೆ ಇನ್ನೂ ಜನಸಂಖ್ಯೆ ಜಾಸ್ತಿ ಹಾಕೋತ್ ಹೋಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಯಾರೂ ವಿಚಾರ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಇದರಲ್ಲಿ ಹೆಮ್ಮೆ ಪಡ್ತಾರೆ ಕಿ ನಾನು ಈ ಎಷ್ಟು ಮಕ್ಕಳ ಇಷ್ಟು ಮಕ್ಕಳ ಪಾಯಿಂಟ್ ಹತ್ತಿರದಲ್ಲ ಆತ್ಮೀಯರೇ, ಪಾಯಿಂಟ್ ಹತ್ತಿರದಲ್ಲ. ಆ ಬರೋ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಒಂದು ಪರಿಸರ ಬಿಟ್ಟಿರಾ ಇಲ್ಲ. ಈಗ ನೀವು ಹೇಳ್ತೀರಿ ಮಂಜು ನಾವು ಒಬ್ಬವ ಏನು ಮಾಡು, ಒಬ್ಬರಿಂದನೇ ಆಗುತ್ತೆ ಆತ್ಮೀಯ ಸ್ನೇಹಿತರೆ, ಒಬ್ಬರಿಂದನೇ ಆಗುತ್ತೆ ಬದಲಾವಣೆ. ಆ ಒಬ್ಬರಿಂದ ಆಗೋ ಬದಲಾವಣೆ ಆ ಒಬ್ಬರು ನೀವಾಗಿಲ್ಲ ಅನ್ನೋ ಒಂದು ರಿಕ್ವೆಸ್ಟು. ಸಿಂಪಲ್ ಇದೆ ಆ ಒಂದು ಪಾಯಿಂಟ್, ಎಲ್ಲರಿಗೂ ಗೊತ್ತು. ಅಸ್ವಚ್ಛತೆಯನ್ನು ನಾವು ಜಾಸ್ತಿ ಮಾಡಿದರೆ ಆಗುವ ಸಮಸ್ಯೆ, ಪೆಟ್ರೋಲ್ ಈಗ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಈಗೇನೋ ಪೆಟ್ರೋಲ್ ದರ ಜಾಸ್ತಿ ಆಗಿದೆ ಅಂತ ಅದು ಕಮ್ಮಿ ಮಾಡಿದ್ದಾರೆ, ಇಲೆಕ್ಟ್ರಿಕ್ ಗಾಡಿ ಸೈಕಲನ್ನು ಜಾಸ್ತಿ ಬಳಸ್ತಾ ಇದ್ದಾರೆ, ಖುಷಿ ಇದೆ ತಪ್ಪಿಲ್ಲ. ಬಟ್ ಈ ಸಿವಿಕ್ ಸೆನ್ಸನ್ನು ಇನ್ನೂ ಜಾಸ್ತಿ ಮಾಡೋಣ ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಹಿರಿಯ ನಟಿ ಆರತಿ ಅವರ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ರಾಜ ನನ್ನ ರಾಜ ಚಿತ್ರದ ಗೀತೆಯೊಂದಿಗೆ ರಾಜೇಶ್ ಅವರು ಭಾಗವಹಿಸಿದ್ದಾರೆ. ಆ್ಯಂಡ್ ಅವರು ಅದೇ ಹೇಳ್ತಾ ಇದ್ದಾರೆ, ಭೂಮಿ ಮೇಲೆ ಬಹಳ ಪಾಪ ನಡೆದಿದೆ, ಸೃಷ್ಟಿ ರುದ್ರ ಅವತಾರ ತೋರಿಸ್ಲಿಕ್ಕೆ ಶುರು ಮಾಡಿದೆ, ಆಲ್ರೆಡಿ ತೋರಿಸ್ತಾ ಇದೆ. ಅಕ್ಟೋಬರ್ ತಿಂಗಳು ಮಳೆ ದಿನ ಇರಬೇಕಿತ್ತು, ಬೇಸಿಗೆಯಲ್ಲಿ ಈ ಥರ ಆಗ್ತಾ ಇದೆ, ಆದರೆ ಮಳೆ ಬಂದೇ ಬರುತ್ತೆ. ಗಾಡ್ ಐ ಟ್ರಸ್ಟ್ ಯು. ಮನುಷ್ಯನ ಕಡೆ ಮತ್ತಿನ್ನು ಬೇರೆ ಏನೂ ಇಲ್ಲ, ಒಂದು ಒಳ್ಳೆಯದಾದಂಥ ಹೋಪು. ಆ ಹೋಪ್ನಲ್ಲಿಯೇ ನಾವು ಜೀವನ ಮಾಡ್ತಾಯಿದ್ದೇವೆ. ಒಂದು ಆಸೆ ನಮಗೆ ದೇವರು ನಮ್ಮ ಮೇಲೆ ಕರುಣೆ ತೋರಿಸೇ ತೋರಿಸ್ತಾರೆ. ಆ ಒಂದು ಅಪೇಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ. ನೋಡೋಣ, ನಿನ್ನೂ ಕೂಡ ಸ್ವಲ್ಪ ಮಳೆ ಹಂಗೆ ಆಗುವಂಗೆ ಆಯಿತು, ಆದರೆ ಆಗಲಿಲ್ಲ. ಭಾಳ ದುಃಖ ಆಗುತ್ತೆ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಪರಿಸರದಲ್ಲಿ ಬದಲಾವಣೆ ಆದರೆ ರೈತರಿಗೆ ಹಾನಿ ಮೊದಲು. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ನಾವು ಮಾಡೋಣ. ಬರೇ ಪ್ರಾರ್ಥನೆ ಅಷ್ಟೇ ಅಲ್ಲ, ಕೈಲಾದಷ್ಟು ನಾವು ಮಾಡೋಣ, ವಿಚ್ ಇಸ್ ನೀರಿನ ಉಳಿತಾಯ. ಆ್ಯಂಡ್ ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ಸಾಯಂಕಾಲ ನೀವು ಕಸವನ್ನು ಗೂಡಿಸಿ ಡಸ್ಟ್ಬಿನ್ನಲ್ಲಿ ಹಾಕಿ ಸುಡಾಕ್ ಹೋಗಬೇಡ್ರಿ. ಮುಂಜಾನೆಯೂ ನಾನು ನೋಡ್ತೇನೆ ಎಷ್ಟೋ ತಾಯಂದಿರು ಎಲ್ಲೇ ಒಂದು ವ್ಯಾಯಾಮಕ್ಕೆ ಹೋಗುವಾಗ ಪ್ಲ್ಯಾಸ್ಟಿಕ್ಕು ಟೈರು ಮುಂಜಾನೆ ಸುಡ್ತಾರೆ. ದಯವಿಟ್ಟು ಸುಡಲಿಕ್ಕೆ ಹೋಗಬೇಡಿ, ಏಕೆಂದರೆ ತಾಪಮಾನ ಆಲ್ರೆಡಿ ಟಾಪಿಗೆ ಹೋಗಿದೆ. ಈಗ ನೀವು ಇದಕ್ಕೆ ಉತ್ತರ ಕೊಡೋಕೆ ಹೋಗಬೇಡ್ರಿ. ಮಂಜು ನನ್ನ ಮನೆ ಮುಂದೆ ಅಷ್ಟೇ ಅಲ್ಲ ಅಂತ, ಅಷ್ಟೇ ಇರಂಗಿಲ್ಲ. ನಾನು ಗುಡ್ಡ ಹತ್ತೇನ್ರಿ, ಅಂದರೆ ಊರಾಗ ನಮ್ಮದು ಪೈರಿ ಇದೆ, ಅದನ್ನ ಪೈರಿ ಹತ್ತಿ ಅಲ್ಲಿ ಚೆನ್ನಮ್ಮ ತಾಯಿ ಕಿಲ್ಲ ಐತೇನಲ್ರಿ ಕೋಟೆ, ಅದ್ರ ಮೇಲೆ ಹೋಗಿ ಕೂತಾಗ ಮುಂಜಾನೆ ನಾನು ನೋಡ್ತೇನೆ ಎಲ್ಲರೂ ತಮ್ಮ ಮನೆ ಮುಂದೆ ಅಷ್ಟಷ್ಟ ಅಂತ. ಅದು ಎಷ್ಟು ದೊಡ್ಡ ಒಂದು ಸ್ಮಾಗ್ ಆಗುತ್ತೆ ಗೊತ್ತಾ? ಬೇಡ ಆತ್ಮೀಯ ಸ್ನೇಹಿತರೆ, ಮುಂಜಾನೆ ಒಟ್ಟು ಸುಡೋ ಆ ಅಭ್ಯಾಸ ಬಿಟ್ಟೇ ಬಿಡಿ. ಅದನ್ನು ನೀವು ಸಂಗ್ರಹಿಸಿ, ಅದನ್ನು ಬರ್ತಾರೆ ಪೌರ ಕಾರ್ಮಿಕರು, ಅವರಿಗೆ ನೀವು ಕೊಡ್ಬೋದು, ಡಸ್ಟ್ಬಿನ್ನಲ್ಲಿ ಹಾಕ್ಬೋದು. ದಯವಿಟ್ಟು ಮುಂಜಾನೆ ಅದೊಂದು ಕೆಟ್ಟ ಅಭ್ಯಾಸ ಆಗಿಬಿಟ್ಟಿದೆ, ನಾನು ನೋಡಿದ್ದೇನೆ. ದಯವಿಟ್ಟು ಇದನ್ನು ನೀವು ನಿಲ್ಲಿಸಿ, ಏಕೆಂದರೆ ಮುಂಜಾನೆ ಫ್ರೆಶ್, ನಮ್ಮ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಫ್ರೆಶ್ ಆಮ್ಲಜನಕ ಆಕ್ಸಿಜನ್ ಇದೆ, ಪ್ರದೂಷಣ ಇಲ್ದಿರೋ ಒಂದು ಇದಿದೆ, ಬಟ್ ವಿ ಆರ್ ಹೋಪಿಂಗ್. ಸೊ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಯಾರಾದರೂ ಕೇಳ್ತಿದ್ದೀರಿ ಅಂದರೆ ಈ ಪ್ಲಾಸ್ಟಿಕ್ಗಳು ಟೈರ್ಗಳು ಕಸ ಗೂಡಿಸಿ ಅದನ್ನು ನೀವು ಸುಡಾಕೆ ಹೋಗಬೇಡ್ರಿ. ದಯವಿಟ್ಟು ಅದನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ದಯವಿಟ್ಟು ಸುಡಲಿಕ್ಕೆ ಹೋಗಬೇಡಿ. ಮುಂಜಾನೆ ಭಾಳ ನಿಮಗೆ ಅನಿಸ್ತದ ನಿಮ್ಮ ಓಣ್ಯಾಗೆ ನಿಮ್ಮ ಮನೆ ಮುಂದೆ ಅಷ್ಟು ಸುಡಾಕತ್ತೀರಿ, ಪೂರ್ತಿ ಗಲ್ಯಾಗ ಒಂದು 10 ಜನ ಹಂಗೆ ಮಾಡಿದರೆ ಸ್ಮಾಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಬೇಡ ಆತ್ಮೀಯ ಸ್ನೇಹಿತರೆ, ಅದು ಭಾಳ ಬೇಜಾರಾಗುತ್ತೆ ನನಗೂ. ಏನು ಹೇಳೋದು, ನಾನು ಅದನ್ನು ಗುಡ್ಡದ ಮೇಲೆ ಹೋಗಿ ಕೂತಾಗ ಮುಂಜಾನೆ ಒಂದಿನ ನೋಡಿದ್ನಿ, ಇಟಿಟ ಇಟಿಟ ಇಟಿಟ ಅಂತ ನೋಡಿದರೆ ಅದು ಭಾಳ ಆಗುತ್ತೆ ಸ್ನೇಹಿತರೆ. ಹನಿ ಹನಿ ಕೂಡಿದರೆ ಸಾಗರ ಥರ ಹಾಗಿದೆ. ಸೊ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ರಾಜಶ್ರೀ ಅವ್ರದ್ದು. ಇದಾದ ತಕ್ಷಣ ಇವ್ರದ್ದು ಯಾರ್ದು, ನಮಗೆ ಬಿಜಾಪುರಿನ ಕಾಂಚನ ಅವರು, ತದನಂತರ ಅಲ್ಲೊಂದು ಲೋಕ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಈಗ ಜಸ್ಟ್ ಅವರು ಕರೆ ಮಾಡಿದರು, ಸಾವಿತ್ರಿ ಅವರಲ್ವ ಅವರ ಹೆಸರು. ಆಲ್ ರೈಟ್, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ವೇಣುಧ್ವನಿಯ ನಿಮ್ಮೊಂದಿಗೆ ನಾವು ನಟನಟಿ ಸ್ಪೆಷಲ್ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ. ಹಾಗೆ ಆತ್ಮೀಯ ಸ್ನೇಹಿತರೆ, ನೆನಪಿರಲಿ, ಇನ್ನು ಮುಂದೆ ಆಶೀರ್ವಾದದಲ್ಲಿ ಯಾರಾದರೂ ನಿಮಗೆ ಆಶೀರ್ವಾದ ಕೊಟ್ಟರೆ ಅವರಿಗೆ ಹೇಳಿ, ಒಳ್ಳೆಯ ದೇಹ, ಆರೋಗ್ಯವಾದ ದೇಹ, ಆರೋಗ್ಯವಾದ ಮನಸ್ಸು, ಮನೆಯಲ್ಲಿ ಟಾಕಿ, ಬೋರ, ಬಾವಿ ಇದ್ದರೆ ಉತ್ತಮ, ತುಂಬಿರುವ ನೀರು. ನಿಜವಾಗಲೂ ಆತ್ಮೀಯ ಸ್ನೇಹಿತರೆ, ನೀರು ಉಳಿಸಿ ದಯವಿಟ್ಟು. ಅದರೊಂದಿಗೆ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಒದೆ. ಪೈಲ ಐನಾರಾಯಿ ಬಾಬಾ, ನಂತರ ಕಾಯ್ ಪಾಜೆ ದಿನಾ ಕೀ ಗಾವ್ತೇರೆ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳುವ ಜನ, ಕೊನೆಯಲ್ಲಿ ಸಿಗುವ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗುವ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಹಂಗೆ ಎಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಬಹಳಷ್ಟು ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ,

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ಸ್ನೇಹಿತರೆ, ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಬಾಳೆಗೌಡ ಶಂಕರ್ ದೊಡ್ಬಂಗಿಯವರು. ಇವರು ನಿವೃತ್ತ ಉಪನ್ಯಾಸಕರು. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ. ಶರಣು ಶರಣಾರ್ಥಿ.
0: ಸರ್, ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ ಸಾಧನೆಯ ನಮ್ಮ ಹಾದಿಯಲ್ಲಿ ಬಾಲ್ಯದ ಪ್ರಭಾವ ಬಹಳಷ್ಟು ಇರುತ್ತೆ. ಹಾಗಾಗಿ ನಮ್ಮ ಇಂದಿನ ಕಾರ್ಯಕ್ರಮವನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡಬಹುದಾ ಸರ್?
1: ಆಗ್ಬಹುದು.
0: ಸರ್, ತಮ್ಮ ಬಾಲ್ಯ ಹೇಗಿತ್ತು ಸರ್? ತಂದೆ ತಾಯಿ ಪರಿಚಯ?
1: ನಮ್ಮ ತಂದೆಯ ಹೆಸರು ಶಂಕರ, ತಾಯಿಯ ಹೆಸರು ಗಂಗವ್ವ.
0: ಸರ್, ತಾವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
1: ನಾನು ಹುಟ್ಟಿದ್ದು ಹುಕ್ಕೇರಿ ತಾಲೂಕು ಬೋರ್ಗಲ್ಲ, ನಮ್ಮ ತಾಯಿಯ ತವರು ಮನೆಯಲ್ಲಿ.
0: ತಮ್ಮ ಬಾಲ್ಯ ಆಗಿದ್ದು ಅಲ್ಲೇನಾ ಸರ್?
1: ಬಾಲ್ಯ ಅಲ್ಲಿಯೂ ಆಗಿದೆ, ನಮ್ಮ ಊರು ಆದಂತ ಹಂದಿಗುಡದಲ್ಲಿ ಆಗಿದೆ, ಹುಕ್ಕೇರಿ ತಾಲೂಕು.
0: ಸರ್, ಈಗ ಬಾಲ್ಯದ ಬಗ್ಗೆ ಮೆಲುಕು ಹಾಕಬೇಕಂದ್ರೆ ಬಾಲ್ಯದ ಯಾವ ದಿನಗಳು ತಮಗೆ ಬಹಳಷ್ಟು ಕಾಡುತ್ತೆ, ನೆನಪಿಗೆ ಬರ್ತಾ ಇರುತ್ತೆ ಅಂತ?
1: ಬಾಲ್ಯದ ನೆನಪುಗಳು ಪ್ರಾಥಮಿಕ ಶಾಲೆಯಿಂದ ಎಲ್ಲ ನೆನಪು ಬರುತ್ತೆ.
0: ಏನ್ ಸರ್, ಪ್ರಾಥಮಿಕ ಸ್ಕೂಲ್ ಅಲ್ಲಿ ಯಾವ ತರ ಇತ್ತು?
1: ಅವಾಗ ಪ್ರಾಥಮಿಕ ಶಾಲೆ ನಾನು 1ನೇ ತರಗತಿಯಿಂದ ಹಿಡಿದು 4ನೇ ತರಗತಿವರೆಗೆ ನಮ್ಮೂರಲ್ಲಿ ಇತ್ತು, ಹಂದಿಗುಡದಲ್ಲಿ. ಅಲ್ಲಿ ಶಂಕರ್ ಮಗದು ಮೇಸ್ಟ್ರು, ಮಾಸ್ತರ್ ಅಂತ, ಅವರು ನಮಗೆ ಗುರುಗಳಾಗಿದ್ದರು. ಅವಾಗ ಬಹಳ ಸ್ಟ್ರಿಕ್ಟ್ ಗೆಳೆಯರು. ಅವಾಗ ಅವತ್ತಿನ ಒಂದು ಶಿಕ್ಷಣದ ಹೊಡೆತದಿಂದ ಬಡಿತದಿಂದ ಶಾಲೆ ಬಿಟ್ಟಂಥವರು ಈಗಲೂ ಇದ್ದಾರೆ. ಆದರೆ ನಾನು ಅವಾಗ ಬಹಳ ಹುರುಪಿನಿಂದ 1, 2, 3, 4ನೇ ತರಗತಿಯಲ್ಲಿ ಕಲಿಸ್ಕೊಂಡಂಥ ಶಂಕರ್ ಮಗದು ಗುರುಗಳನ್ನ ನಾನು ಇವತ್ತಿಗೂ ಸಹಿತ ನೆನೆಸ್ತೀನಿ. ಅವರು ಪಾಪ ಇವಾಗ ಇಲ್ಲ, ನಮ್ಮೂರವರೇ. ಭಾಳ ಚೆನ್ನಾಗಿ ಪಾಠ ಮಾಡ್ತಿದ್ರು. ನಾನು ಇವಾಗ ಅಲ್ಲಿ ಈಗಲೂ ಸಹಿತ ಆ ಪ್ರಾಥಮಿಕ ಶಾಲೆಯ ಒಂದು ವಾರ್ಷಿಕೋತ್ಸವನ ನಿರ್ವಹಿಸಿದಾಗ ಸ್ವತಃ ಅವರು ನನಗೆ ಆಮಂತ್ರಣ ಕೊಟ್ಟಾಗ ಆ ಗ್ಯಾದರಿಂಗ್ದಲ್ಲಿ ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಾಧ್ಯವಾದಷ್ಟು ಒಂದು ಕಾಣಿಕೆಯ ರೂಪದಲ್ಲಿ ಅವರಿಗೆ ಬ್ಯಾಗ್ಗಳಾಗಲಿ ಟಿಫಿನ್ ಬಾಕ್ಸ್ಗಳಲ್ಲಿ ಕೊಡ್ತಾ ಬಂದಿದ್ದೇನೆ. ಒಂದು ಪ್ರೀತಿಯ ಕಾಣಿಕೆಗಳು. ಆವಾಗ ನಾನು ಗ್ಯಾದರಿಂಗ್ನಲ್ಲಿ ನಾನು ನೆನಪಿಸಿಕೊಳ್ಳುತ್ತೇನೆ ನನ್ನ ಗುರುಗಳಾದಂಥ ಶಂಕರ್ ಮುಗದುಮೂರು.
0: ಸರ್, ತಾವು ಗುರುಗಳನ್ನು ಇಷ್ಟೊಂದು ನೆನೀತಾ ಇದ್ದೀರಾ, ಈಗಿನ ಮಕ್ಕಳಲ್ಲಿ ಆ ಒಂದು ಗುರುಭಕ್ತಿ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ, ತಮಗೇನು ಅನಿಸುತ್ತೆ ಸರ್?
1: ಬದಲಾವಣೆ, ಪರಿವರ್ತನೆ, ಅದು ನಿರಂತರ ವಿಶ್ವವ್ಯಾಪಕತ್ವ. ಹಿಂದಿನಂತೆ ಇವತ್ತು ಇರುವುದಿಲ್ಲ, ಇವತ್ತಿನಂತೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಇರುವುದಿಲ್ಲ. ಅದು ಬದಲಾವಣೆ ಯಾವತ್ತೂ ಇರುವುದೇ. ಆ ಬದಲಾವಣೆಗೆ ತಕ್ಕಂತೆ ನಾವು ಹೊಂದಿಕೊಂಡು ಹೋಗಬೇಕು ಅಷ್ಟೇ. ಹೊಸ ಹೊಸ ಆವಿಷ್ಕಾರಗಳಾಗ್ತವೆ, ಹೊಸ ಹೊಸ ಆವಿಷ್ಕಾರದಿಂದ ಬದಲಾವಣೆ ಸಹಜ. ಉದಾಹರಣೆಗಾಗಿ ಇವಾಗ ಹೇಳಬೇಕಂದ್ರೆ ಮೊಬೈಲ್ ಆವಿಷ್ಕಾರ, ಟಿವಿ ಆವಿಷ್ಕಾರ, ಕಂಪ್ಯೂಟರ್ ಆವಿಷ್ಕಾರ. ಇವತ್ತಿನ ನಾವು ಅನಿಯುಗ, ಫಾಸ್ಟ್ ಯುಗ ಅಂತ ಕರಿಬಹುದು. ಎಲ್ಲರೂ ಫಾಸ್ಟ್, ಎಲ್ಲರೂ ತಮ್ಮ ತಮ್ಮ ಒಂದು ಉದ್ಯೋಗದಲ್ಲಿ ತೊಡಗಿದಾಗ. ಅದಕ್ಕೆ ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಎಸ್ ಎಫ್ ಪೂಜಾರ್ ಅವ್ರು ಹೇಳ್ತಾ ಇದ್ರು, ಆವಾಗನೇ ಒಂದು ತರ ಕಾಮಿಡಿ ಮಾಡ್ತಿದ್ರು. ಟೈಮ್ ಇಲ್ಲ ರೀ, ನಮಗೆ ಟೈಮ್ ಇಲ್ಲ ರೀ, ಟೈಮ್ ನೋಡಕ್ಕೂ ನಮಗೂ ಟೈಮ್ ಇಲ್ಲ ರೀ, ಅದಕ್ಕಂತ ನಮ್ಮ ಕೈಯಾಗ ವಾಚ್ ಇಲ್ಲ ರೀ. ವೇಳೆ ಅದು ಹೊತ್ತು ಹೋಗ್ತಾನೆ ಇರ್ತದೆ, ಆ ಹೊತ್ತಿಗೆ ತಕ್ಕಂತೆ ನಾವು ಇರಬೇಕಷ್ಟೇ. ಸೂರ್ಯೋದಯ, ಸೂರ್ಯಾಸ್ತ, ಅದು ತನ್ನ ಕಾಯಕ. ನಾವು ಹುಟ್ಟು ಬಂದ ಮೇಲೆ ನಮ್ಮ ಕಾಯಕ ಮಾಡ್ತಾ ಇರಬೇಕು. ನಮ್ಮ ಶಾರೀರಿಕ ವ್ಯಾಯಾಮ, ಮಾನಸಿಕ ಒಂದು ಗಟ್ಟಿತನ ಇವೆರಡು ಇದ್ದಾಗ ಶಾಂತಿ, ನೆಮ್ಮದಿ, ಯೋಗ ಇವುಗಳೆಲ್ಲ ಇದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿ ಬದುಕ್ತಾನೆ ಅಂತ ನನ್ನ ಒಂದು ಪ್ರಾಯೋಗಿಕ ಅನುಭವ.
0: ಸರ್, ಬಾಲ್ಯದಲ್ಲಿ ನಡೆದಂತ ಯಾವ್ದಾದ್ರೂ ಸಂತೋಷದ ಘಟನೆ ಆಗಿರ್ಬೋದು ಅಥವಾ ಕಹಿ ಘಟನೆ ಆಗಿರ್ಬೋದು ನಮ್ ಜೊತೆ ಹಂಚ್ಕೋಬಹುದಾ?
1: ಮೇಡಮ್ ಅವರೇ, ಸಂತೋಷ, ಕಹಿ ಇವು ಹೇಗೆ ಅಂತಂದ್ರೆ, ಒಂದು ಗುಲಾಬಿ ಹೂ ಸಂತೋಷ, ಅದಕ್ಕೆ ಮುಳು ಇರೋ ಸಹಜ ತಾನೆ, ಅದೇ ಕಹಿ. ಅವೆರಡು ಬೇಕು ಜೀವನದಲ್ಲಿ ಹುಟ್ಟು ಬಂದ ಬಳಿಕ. ಕಷ್ಟ, ಸುಖ, ಸಂತೋಷ, ದುಃಖ ಎರಡೂ ಬೇಕು. ಅವುಗಳನ್ನ ಸಮತೋಲನ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಜೀವನ ಸಾರ್ಥಕಗೊಳ್ಳುತ್ತದೆ. ಕೈ ಅನುಭವದಿಂದ ಹೆಚ್ಚಿನ ಒಂದು ಸಂತೋಷವನ್ನು ನಾವು ಪಡೆಯಬಹುದು. ಯಾಕಂದ್ರೆ ಆ ಕೈ ಅನುಭವ, ದುಃಖ, ಕಷ್ಟ, ಅದು ನಮ್ಮ ಅನುಭವದಲ್ಲಿ ಅಮೃತತ್ವವನ್ನು ಮೂಡಿಸುತ್ತದೆ. ಇದರಿಂದ ನಾವು ನಮ್ಮ ಒಂದು ಸಮರ್ಥವಾದಂಥ ಜೀವನ ಸಾಗಿಸಬಹುದು. ಕಷ್ಟ ಇಲ್ಲದೆ ಸುಖ ಸಿಗಲಾರದು. ಮನುಷ್ಯನಿಗೆ ಹುಟ್ಟಿನಿಂದ ಎಷ್ಟೊಂದು ಕಷ್ಟ ಪಡಿತಾನೋ ಮುಂದೆ ಅವನಿಗೆ ಸುಖ ಕಟ್ಟಿಟ್ಟ ಬುತ್ತಿ. ಕಷ್ಟ ಇಲ್ಲದೆ ಈಗಿನ ನೀವು ಹೇಳಿದ್ರಲ್ಲ ಆಗಲೇ, ಈಗಿನ ಕಾಲದಲ್ಲಿ ಹುಡುಗರಾದ ಪಾಪ ತಂದೆ ತಾಯಿಗಳು ನಮ್ಮ ಹಾಗೆ ಕಷ್ಟ ಪಡಬಾರದು. ಮಕ್ಕಳು ಚೆನ್ನಾಗಿರ್ಬೇಕಂತ ಅವ್ರಿಗೆ ಯಾವುದೇ ಕಷ್ಟ ಕೊಡಲಾರದೆ, ಯಾವುದೇ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡಲಾರದೆ ಎಲ್ಲ ಕೆಲಸ ತಂದೆ ತಾಯಿ ಮಾಡಿ ಕೇವಲ ಅವರಿಗೆ ಏನ್ ಬೇಕು ಎಲ್ಲ ಒಂದು ಅವಶ್ಯಕತೆಗಳನ್ನ ಪೂರೈಸ್ತಾರೆ. ಪಾಪ ಮಕ್ಕಳು ಅನುಭವ ಸಿಗಲ್ಲ ಕಷ್ಟದಿಂದ, ಕಷ್ಟನೇ ಇರಲ್ಲ, ಅನುಭವ ಸಿಗಲ್ಲ. ಹೀಗಾಗಿ ಆ ಮಕ್ಕಳು ತಪ್ಪಲ್ಲ, ತಂದೆ ತಾಯಿಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಕಷ್ಟದ ಅನುಭವವನ್ನು ಕೊಡಬೇಕು. ಅಂದಾಗ ಅವರಿಗೆ ಅನುಭವ ಆಗ. ಈಗ ಸೈದ್ಧಾಂತಿಕವಾಗಿ ಥಿಯರಾಟಿಕಲ್ಲಿಗಿಂತ ಪ್ರಾಕ್ಟಿಕಲ್ ಆಗಿ ಅನುಭವ ಸಿಗೋದು ಬಹಳ ಮುಖ್ಯ ನನ್ನ ಪ್ರಕಾರ. ಅಂದ್ರೆ ಜಗತ್ತಿನ ಒಟ್ಟು ಎಲ್ಲರ ಪ್ರಕಾರ ಥಿಯರಿ ಬೇಕು, ಜೊತೆಗೆ ಪ್ರಾಕ್ಟಿಕಲ್ ಬೇಕು. ಈಗ ಬಸವಣ್ಣವರು 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ಅದು ಕೆಳಮಟ್ಟದಿರಬಹುದು, ಮೇಲ್ಮಟ್ಟದಿರಬಹುದು. ಕಾಯಕದಲ್ಲಿ ವ್ಯತ್ಯಾಸ ಇಲ್ಲ, ತಾರತಮ್ಯ ಇಲ್ಲ, ಕೆಲಸದಲ್ಲಿ ತಾರತಮ್ಯ ಇಲ್ಲ. ಯಾವುದೇ ಕಾಯಕ ಇರಬಹುದು, ಅಗ್ದಿ ತೃಪ್ತಿಯಾಗಿ ಫೀಲಿಂಗ್ ಆಗಿ ಕಾಯಕ ಮಾಡಬೇಕು. ನಾನು ಮಾಡ್ತಾ ಇದ್ದೀನಿ, ಬೇರೆಯವರು ಏನಂತಾರಲ್ಲ ಹಾಗೆ ಹೀಗಂತ ವಿಚಾರ ಮಾಡಬಾರ್ದು. ನನ್ನ ಕಾಯಕ ಮಾಡ್ತಾ ಇದ್ದೀನಿ ಇಷ್ಟೇ, ಯಾವುದೇ ಇರಲಿ. ಅಂದ್ರೆ ನಾವು ಬಸವಣ್ಣರ ವಚನಗಳನ್ನ ಕೇವಲ ಕಂಠಪಾಠ ಮಾಡುವುದಷ್ಟೇ ಅಲ್ಲ, ಅವುಗಳ ಜೊತೆಗೆ ಆ ವಚನಗಳ ಅನುಭವದಿಂದ ನಾವು ಅನುಭವ ಪಡೆದುಕೊಳ್ಳಬಹುದು. ಯಾವುದರಿಂದ? ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ.
0: ಅಂದ್ರೆ ಈಗ ನಾವು ಮಕ್ಕಳನ್ನ ಬೆಳೆಸುವಲ್ಲಿ ನಾವು ಪೋಷಕರೇ ಎಡುತ್ತಾ ಇದೀವಿ ಅಂತ ತಾವು ಹೇಳ್ತಾ ಇದ್ದೀರಾ ಸರ್?
1: ಅದರ ಒಂದು ಪ್ರತಿಶತ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ.
0: ಖಂಡಿತ ಸರ್. ಸರಿ, ಈಗ ತಾವು ಉಪನ್ಯಾಸಕರಾಗಿ ನಿವೃತ್ತಿಯನ್ನ ಹೊಂದಿದ್ದೀರಾ, ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ನಿವೃತ್ತಿಯನ್ನ ಹೊಂದಿದ್ದೀರಾ. ಈ ಒಂದು ಗುರುಗಳ ವೃತ್ತಿಗೆ, ಈ ಒಂದು ಶಿಕ್ಷಣ ವೃತ್ತಿಗೆ, ಶಿಕ್ಷಕರ ವೃತ್ತಿಗೆ ಬರಬೇಕು ಅಂತ ತಮಗೆ ಬಾಲ್ಯದಿಂದಲೇ ಆಸಕ್ತಿ ಇತ್ತು ಅಥವಾ ಹೇಗೆ?
1: ಬಾಲ್ಯದಲ್ಲಿ ನಮ್ಮ ಅಜ್ಜ, ನಿಂಗಪ್ಪ ಅಜ್ಜ, ನಮ್ಮ ಅಪ್ಪನಪ್ಪ ಅವಾಗ ನನಗೆ ಕೇಳ್ತಾ ಇದ್ರು, ನೆನಪರ್ತೆ, ಮೊಮ್ಮಗ ಏನಾಗ್ತೀಯ ಮುಂದೆ ಅಂತ. ನಾನು ಅವಾಗ ಜಜ್ಜಾಗ್ತೀನಿ, ಜಗ್ಜಾಗ್ತೀನಿ ಅಂತ ಅಂತಿದ್ದೆ. ಆತ ಜೋಕ್ ಮಾಡ್ತಿದ್ದ, ಗುಂಡ್ಕಲ್ಲು ತುಂಬ ಜಜ್ಜು, ಈ ರೀತಿ ಜೋಕ್ ಮಾಡ್ತಾ ಇದ್ರು. ಅದೇ ಒಂದು ನೆನಪಿನಿಂದ ನಾನು 1980 BA ಫೈನಲ್ ಎಕ್ಸಾಮ್ ಕಟ್ಟಿದಾಗ ಜವಾಹರಲಾಲ್ ನೆಹರೂ ಯೂನಿವರ್ಸಿಟಿ ದೆಹಲಿಯಲ್ಲಿ ನನಗೆ ಅಲ್ಲಿ MA ಸಂದರ್ಶನಕ್ಕೆ ಕಾಲ್ ಮಾಡಿದ್ರು. ನಾನು ಹೋಗಿದ್ದೆ 1980 ಅಲ್ಲಿ ಸಂದರ್ಶನ ಕೊಟ್ಟೆ. ಅಲ್ಲಿ ಸಂದರ್ಶನ ಕೊಟ್ಟ ಅಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನವರೇ PhD ಮಾಡ್ತಿದ್ರು, ಶ್ರೀಕಾಂತ್, ಡಾಕ್ಟರ್ ಶ್ರೀಕಾಂತ್ ಅಂತ. ಅಲ್ಲೇ ಹಾಸ್ಟೆಲ್ ಇದ್ರು ಅವರು. ಅಲ್ಲಿ ಹೋದ ಮೇಲೆ ಪರಿಚಯ ಆಗಿ ತಮ್ಮ ರೂಮ್ನಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಸುಮಾರು ಒಂದು 20 ಅಥವಾ 1 ತಿಂಗಳವರೆಗೆ ಅಲ್ಲೇ ಇದ್ದೆ. ಅವಾಗ 1980 ಅಲ್ಲಿ ಜವಾಹರಲಾಲ್ ಯೂನಿವರ್ಸಿಟಿಯಲ್ಲಿ ಸಂದರ್ಶನದಲ್ಲಿ ನಮ್ಮದು ಸೆಲೆಕ್ಷನ್ ಆಗಲಿಲ್ಲ. ದೆಹಲಿ ಯೂನಿವರ್ಸಿಟಿಗೆ ಹೋದ್ವಿ ನಾವು, ಡಾಕ್ಟರ್ ಶ್ರೀಕಾಂತ್, ಅಲ್ಲೂ ಆಗಲಿಲ್ಲ. ಕೊನೆಗೆ ಮೂರನೆಯದಾಗಿ LLB ಮಾಡೋಕೋಣ ಅಂತ ಹೋದ್ವಿ. LLB ಶೀಟ್ ಸಿಕ್ತು, ಹೊರಗಡೆ ರೂಮ್ ಮಾಡ್ಬೋದಿತ್ತು, ಬಟ್ ನನಗೆ ಆಸಕ್ತಿ ಇರಲಿಲ್ಲ. ಇಷ್ಟೇ, ಆಸಕ್ತಿ ಇದ್ದರೆ ಏನಾಗ್ತದೆ ಗೊತ್ತಿಲ್ಲ. ಅದು LLB ಕಾಯ್ದೆ ಕಾನೂನು ಓದ್ಲಿಕ್ಕೆ ಆಸಕ್ತಿ ಇರಲಿಲ್ಲ. ಹೀಗಾಗಿ ನಾನು ಮರಳಿ ಮತ್ತೆ ಪುನಃ ನಮ್ಮ ಊರಿಗೆ ಬಂದ್ವಿ. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾನು MA ಇದೆ ಅಡ್ಮಿಷನ್ ತಗೊಂಡು ಶಾಲ್ಮಲ ಹಾಸ್ಟೆಲ್ನಲ್ಲಿ ಇದ್ದೆ 2 ವರ್ಷ. ಆಮೇಲೆ 1 ವರ್ಷ ರಿಸರ್ಚ್ ಮಾಡಿದೆ, ಅದು PhD 11 ವರ್ಷ ಮಾಡಿ ಸಿಗ್ತಿತ್ತು. ಬಟ್ ನಾನು ಅಪಾಯಿಂಟ್ಮೆಂಟ್ ಆದೆ ಮಾನ್ಯ VL ಪಾಟೀಲ್ ಅಬಾಗಳವರು, ರಾಯಬಾಹುಲಿ ಅಂತ ಪ್ರಸಿದ್ಧ, ಅಂತ ಒಂದು ಬೃಹತ್ ಗಾತ್ರದ ಒಂದು ರೆಪ್ಯೂಟೆಡ್ ಕಾಲೇಜ್ನಲ್ಲಿ ಆರುಗೆರೆಯಲ್ಲಿ 27 ವರ್ಷ ಸೇವೆ ಸಲ್ಲಿಸಿದೆ. ಅದೇ ಸಂಸ್ಥೆಯ ಅತ್ತನೇ ತಾಲೂಕು ಮಧುಮಾವಲಿ ಸಹಿತ 3 ವರ್ಷ ಸೇವೆ ಸಲ್ಲಿದೆ. ನಂತರ 5 ವರ್ಷ ನಾವು ಅದೇ ಸಂಸ್ಥೆಯ ಕಾಲಿನಂತ ಆದರ್ಶ ವಿದ್ಯಾಮಂದಿರ ಬೆಳಗಾವದಲ್ಲಿ, ಬಡಗಾವದಲ್ಲಿ, ಅಲ್ಲಿಯೂ ಸಹಿತ 5 ವರ್ಷ ಸೇವೆಯನ್ನು ಸಲ್ಲಿಸಿ ನಾನು 2018 ಜುಲೈ ಕೊನೆಯ 31 ನಿವೃತ್ತಿ ಹೊಂದಿದೆ. ನಿವೃತ್ತಿ ಹೊಂದಿದ ನಂತರ ನಾನು ಮತ್ತೆ ಬೇರೆ ಬೇರೆ ಚಟುವಟಿಕೆ ತೊಡಗಿದೆ. ಉದಾಹರಣೆಗಾಗಿ ಲಯನ್ಸ್ ಕ್ಲಬ್ ಆಫ್ ಮೆಂಬರ್ ಬೆಲಗಾಂ, ಆಮೇಲೆ ಹಿರಿಯ ನಾಗರಿಕರ ಸಂಘ ಕರ್ನಾಟಕ ಹಿರಿಯ ನಾಗರಿಕ ಸಂಘ, ಈ ರೀತಿಯಾಗಿ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮೆಂಬರ್ ಆಗಿದ್ದೀನಿ. 35 ಸೇವೆ, ಆದರೆ ನಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 29 ಸೇವೆಯನ್ನು ಕನ್ಸಿಡರ್ ಮಾಡಿದರು. ಅಂದರೆ ನಮ್ಮದು ಅನ್ನೆಡಿತ್ತು. 1983 ನಾನು ಸೇರಿದೆ, ಅವಾಗ ಏಡಿರಲಿಲ್ಲ. ಆ ಸಂಸ್ಥೆಯಲ್ಲಿ ನಮಗೆ ಊಟಕ್ಕೆ ಇರಲಿಕ್ಕೆ ಕೊಡ್ತಿದ್ರು. ಆವಾಗ ನಾವು ಇನ್ನೂ ನೆನೆಸ್ಕೊಳ್ತೀನಿ, ಅಲ್ಲಿಯ ಪರಿಚಯ ಇರುತ್ತಂತ MP ಬರಾಸ್ ಅವರು, ಭಾಳ ಒಳ್ಳೆ ಪ್ರಾಚಾರ್ಯರು.
0: ಸರಿಗ 30 ವರ್ಷಗಳ ಕಾಲ ತಮ್ಮ ಒಂದು ಉಪನ್ಯಾಸಕ ವೃತ್ತಿಯನ್ನ ನಿರ್ವಹಿಸಿ ಸಾಕಷ್ಟು ಮಕ್ಕಳ ಭವಿಷ್ಯಕ್ಕೆ ತಾವು ಸಾಕ್ಷಿಯಾಗಿದ್ದೀರಾ ಸರ್, ಹೇಗನ್ಸುತ್ತೆ ಈ ಒಂದು ಉಪನ್ಯಾಸಕ ವೃತ್ತಿ ನಿಮಗೆ ತೃಪ್ತಿ ತಂದು ಕೊಟ್ಟಿದೆಯಾ?
1: ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅದು ಆರುಗೆರೆಯಲ್ಲಿ ಭಯಂಕರ ಹೇಳಲಿಕ್ಕೆ ತೀರದು. ಆತ್ಮವಾಗಿ ಹೇಳ್ತಾ ಇದ್ದೀನಿ, ಇನ್ನೂವರೆಗೆ ಸಹಿತ ನನ್ನ ವಿದ್ಯಾರ್ಥಿಗೆ, ಈಗ ಅವರು ಲೆಕ್ಚರ್ ಇದ್ದಾರೆ, ಅವರು ಸಹಿತ ನನಗೆ ಇಷ್ಟೊಂದು ಆತ್ಮೀಯತೆಯಿಂದ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಪಾಪ, ಉದಾಹರಣೆಗೆ ಪ್ರೊಫೆಸರ್ ರಾವ್ ಸಾಹೇಬ್ ಮಾಳಿ ಇಂಥವ್ರು ಬಹಳ ಒಳ್ಳೆ, ಈಗಲೂ ಲೆಕ್ಚರ್ ಇದ್ದಾರೆ, ಇನ್ನಿಗೂ ಸಹಿತ ಬಹಳ ನಮ್ಮ ಕಷ್ಟ ಕಾಲದಲ್ಲಿ ಬಹಳ ಸಹಾಯ ಮಾಡಿದ್ದಾರೆ ಕೆಲವು ವಿದ್ಯಾರ್ಥಿ.
0: ಅಂದ್ರೆ ತಮ್ಮಿಂದ ವಿದ್ಯೆಯನ್ನು ಪಡೆದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಕ್ಕೆ ತಮಗ್ ತುಂಬಾ ಹೆಮ್ಮೆ ಆಗುತ್ತೆ ಅನ್ಸುತ್ತಲ್ಲ ಸರ್?
1: ಇಲ್ಲ, ಅವರ ಜೀವನ ಸುಖಮಯ.
0: ಸರ್, ಉಪನ್ಯಾಸಕ ವೃತ್ತಿ, ಶಿಕ್ಷಕ ವೃತ್ತಿಯ ಜೊತೆಗೆ ತಮಗೆ ಬೇರೆ ಯಾವೆಲ್ಲ ಹವ್ಯಾಸಗಳಿವೆ? ಓದುವುದನ್ನು ಬಿಟ್ಟು ಮತ್ತೆ ಬೇರೆ ಎಲ್ಲ ಯಾವೆಲ್ಲ ಹವ್ಯಾಸ?
1: ಅದು ಮೊದಲಿಂದ ನನಗೆ ಚಲನಚಿತ್ರ ನೋಡುವ ಹವ್ಯಾಸ ಸುಮಾರು. ಯಾಕಂದ್ರೆ ಇಲ್ಲಿ ನನ್ನ ಅಂಕಲ್, ನಮ್ಮ ತಂದೆಯವರು, ತಮ್ಮ ಏನ್ ದೊಡ್ಡ ಬಂಗಿ PSI ಇದ್ರು ಅವರು, ಅಣ್ಣಿಗೆರೆಯಲ್ಲಿ, ಗದಗದಲ್ಲಿ, ಹುಬ್ಳಿಯಲ್ಲಿ. ನಾನು ಅವ್ರ ಹತ್ರ 5 ವರ್ಷ ಇದ್ದೆ. ಅಣ್ಣಿಗೆರೆಯಲ್ಲಿ 5th 6th ಓದಿದೆ, ಗದಗದಲ್ಲಿ 7th 8th ಓದಿದೆ, ಹುಬ್ಳಿಯಲ್ಲಿ 3 ಸಾವಿರದಲ್ಲಿ 9th ಓದಿದೆ. 5 ವರ್ಷ ಅವ್ರ ಜೊತೆಗಿದ್ದೆ. ಆ ನಂತರ ನಾನು SLC ಸಂಕೇಶ್ವರದಲ್ಲಿ, PU ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಂಕೇಶ್ವರ ಕಾಲೇಜ್ನಲ್ಲಿ, ಆಮೇಲೆ B1-5 ಮತ್ತೆ ಧಾರವಾಡ ಕನ್ನಡ ಕಾಲೇಜ್ನಲ್ಲಿ, MA ಪ್ರಿವಿಯಸ್ ಫೈನಲ್ ಮತ್ತೆ ಕನ್ನಡ ಶಿಕ್ಷಣ ಧಾರವಾಡ. ಈ ರೀತಿ ನನ್ನ ಶಿಕ್ಷಣ ಆಯಿತು. ಆ ಮುಂದೆಂದು ನಾನು ದೆಹಲಿ ಹೋಗಿ ಬಂದು ಗೊತ್ತಾಯಿತು ಆಗಲೇ ಇದೆ. ಮುರುಘಾಮಠದಲ್ಲಿ ಸಹಿತ ನಾನು BA 1 ಇದ್ದಾಗ ಧಾರವಾಡದಲ್ಲಿ 1 ವರ್ಷ ಇದ್ದೆ, ಆಮೇಲೆ BA 2 ಫೈನಲ್ ಇದ್ದಾಗ ಸಪ್ತಾಪುರಲ್ಲಿ ರೂಮ್ ಮಾಡ್ಕೊಂಡು ಇದ್ದೆ. ಈ ರೀತಿಯಾದಂಥ ಜೀವನ. ಆವಾಗ ನಮ್ಮ ನಾನು SLC ನಾನು ಸಂಕೇಶ್ವರ ಬಂದಾಗ ನನ್ನ ತಂದೆಯವರು ಕೃಷಿಕರು, ಆ ಕೃಷಿಕರ ಜೊತೆಗೆ ನಾನು ಸಹಿತ ಕೃಷಿಕ ತಂದೆ ಮಗನಾಗಿಯೂ ಸಹಿತ ನಾನು ಕೃಷಿ ಮಾಡಿದ್ದೀನಿ ಹೊಲದಲ್ಲಿ. ಹೊಲದಲ್ಲಿ ಏನು ಮಾಡಬೇಕು ಅದೆಲ್ಲ ಅನುಭವ ಪಡ್ಕೊಂಡಿದ್ದೀನಿ. ರಾಶಿ ಮಾಡೋದು, ಶೇಂಗಾ ರಾಶಿ ಮಾಡೋದು, ಆಮೇಲೆ ಮೆಣಸಿನಗಳು ಹಚ್ಚೋದು, ಎಲ್ಲಿ ಬೆಳೆಯಿತ್ತು, ಎಲ್ಲಿ ದಾಟಿತ್ತು, ಅಲ್ಲಿ ನಾನು PUC ಅಲ್ಲಿ ಓದೋದು, ಈ ರೀತಿಯಾದಂಥ ಒಂದು. ಆಮೇಲೆ ಆವಾಗ ಮಳೆಗಾಲ ಜಾಸ್ತಿ, ಹಳ್ಳ ಬರ್ತಿತ್ತು, ಆವಾಗ ಹಳ್ಳದಲ್ಲಿ ಸಹಿತ ಜಿಗಿದಾಡೋದು, ಬಾವಿಯಲ್ಲಿ ಈಶಾಡೋದು, ಮಾರ್ನಿಂಗಿಂದ ಸಾಯಂಕಾಲದ ಗೆಳೆಯರ ಜೊತೆಗೆ ಈಶಾಡೋದು, ಈಜು. ಈಗಲೂ ಸಹಿತ ನನಗೆ ಸ್ವಿಮ್ಮಿಂಗ್ ಅಂದ್ರೆ ಭಾಳ ಇಷ್ಟ. ಈಗಲೂ ಸಹಿತ ನಾನು ಸ್ವಿಮ್ಮಿಂಗ್ ಮಾಡ್ತೇನೆ. ಚಂದ್ರಗಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ಮಾಡ್ತಾ ಇದ್ದೆ. ಇಲ್ಲಿ ನಿಮ್ಮಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ಆ ಸ್ವಿಮ್ಮಿಂಗ್ ಬಹಳ ತೃಪ್ತಿ ಸಿಗ್ತಿತ್ತು. ಅಲ್ಲೇ ಸ್ವಿಮ್ಮಿಂಗ್ ಮಾಡುವಾಗ ನಾವು ಆಟ

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಸರ್, ಈಗ ತಮ್ಮ ಬಾಲ್ಯವನ ನೆನೆತಾ ನೆನೆದ ತಾವು ಒಬ್ಬ ಬಾಲಕರಾಗ್ಬಿಟ್ರಿ ಸರಿ, ಈಗಿನ ಮಕ್ಕಳಲ್ಲಿ ಈ ಆ ಒಂದು ಬಾಲ್ಯತನ ಈಗಿನ ಮಕ್ಕಳಲ್ಲಿ ನಮಗೆ ಕಾಣಕ್ ಸಾಧ್ಯ ಆಗ್ತಾ ಇಲ್ಲ, ಅದು ಯಾಕೆ ಅಂತೀರಾ ಸರ್? ಅಷ್ಟೊಂದು ಅವರ ಬಾಲ್ಯವನ್ನ ನಾವು ಎಲ್ಲೋ ಒಂಥರ ಹಿಡಿದಿಕ್ತಾ ಇದೀವೇನೋ, ಸಂಕುಚಿತಗೊಳಿಸ್ತಾ ಇದೀವೇನೋ ಅನಿಸುತ್ತಲ್ವಾ ಸರ್? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
2: ಇವಾಗ ಬದಲಾವಣೆ, ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವ್ರು ಆಗಿನ ಕಾಲದಲ್ಲಿ ಆ ರೀತಿ ಪರಿಸ್ಥಿತಿ ಸನ್ನಿವೇಶ ಆಗಿತ್ತು. ಈಗಿನ ಕಾಲದಲ್ಲಿ ಬದಲಾವಣೆ ತಕ್ಕಂತೆ ಎಲ್ಲ ಹೊಸ ಹೊಸ ಆವಿಷ್ಕಾರ ಆಗಿದ್ದರಿಂದ ಮಕ್ಕಳು ಅದರ ತಕ್ಕಂತೆ ಅವ್ರು ಇರಬೇಕಲ್ವಾ? ನಮ್ಮ ಬಾಲ್ಯದ ಆಟ ಅವರಿಗೂ ಬರಬೇಕಂತಂದ್ರೆ ಅದು ಬಹಳ ಕಠಿಣ ಅಲ್ವಾ? ಯಾಕಂದ್ರೆ ನಮ್ಗಿಂತ ನಮ್ಮ ತಂದೆ ತಾಯಿಯವರು ಜವಾರಿ, ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜರು ಅದಕ್ಕಿಂತ ಹೆಚ್ಚಿನ ಜವಾರಿ. 6 ತಿಂಗಳವರೆಗೆ ಬೆಳೀತಕ್ಕಂಥ ಬೆಳೆ ಊಟ ಮಾಡಿದ್ರು ಬೆಳೆ, ನಂತರ ನಮ್ಮ ತಂದೆ ತಾಯಿಗಳು ಒಂದು 90-80% ಜವಾರಿ, ಆಮೇಲೆ ನಾವು 75% ಅಥವಾ 50%, ನಮ್ಮ ಮಕ್ಕಳು 25% ಜವಾರಿ, ಆಮೇಲೆ ಇನ್ನು ಮುಂದೆ ಹುಡ್ತಕ್ಕಂಥವ್ರು 0%. ಹೀಗೆ ಹೈಬ್ರಿಡ್ದಲ್ಲಿ ಅಂದ್ರೆ ಇವತ್ತು ಶೀಘ್ರ ಬೀಜ ಹಾಕಿದ ತಕ್ಷಣ ಮೊಳಕೆ ಒಡೆದು ನಂತರ ಅದು ಎಲೆ ಕಾಯಿ ತಕ್ಷಣ ಅದಕ್ಕೆ ಮತ್ತೆ ಔಷಧ ಕೊಟ್ಟು ಅದು ಪೂರ್ತಿ ಇನ್ನು ಕಾಯಿ ಇರುತ್ತೆ, ಅದಕ್ಕೆ ಏನು ಕೊಡಬೇಕು? ಟಾನಿಕ್ ಕೊಡಬೇಕು. ತಾಣೆಗೆ ಹಣ್ಣಾಗೋದು ಬೇರೆ, ನಾವಲ್ಲಿ ಔಷಧ ರೂಪದಲ್ಲಿ ಟಾನಿಕ್ ರೂಪದಲ್ಲಿ ಇಂಜೆಕ್ಷನ್ ಕೊಡೋ, ಅದೇನು ಮಾಡಿದಾಗ ಅದು ಏಕದಮ್ ಹಣ್ಣಾಗುತ್ತೆ. ಉದಾಹರಣೆಗೆ ಬಾಳೆಹಣ್ಣುಗಳು, ಅವು ಕಚ್ಚಾ ಇರುತ್ತೆ, ಬೇಗ ಹಣ್ಣಾಗಲಿ ಬೇಗ ಮಾರಾಟ ಆಗಲಿ ಅಂತ ಹಣದ ಆಶೆಯಿಂದ ಈ ರೀತಿ ಮಾಡುವ ಸ್ವಭಾವ ಸಾಮಾನ್ಯವಾಗಿ ಬಿಟ್ಟಿದೆ. ಹೀಗಾಗಿ ಅದು ರೋಗ ರುಜಿನಕ್ಕೆ ಕಾರಣವಾಗಲ್ವಾ? ಈ ರೀತಿ ಆಹಾರದಲ್ಲಿ ದೋಷ ಮತ್ತೆ ಕ್ರಿಮಿಕೀಟಗಳು ಈ ರೀತಿಯಾದ, ಮತ್ತೆ ಆರ್ಗಾನಿಕ್ ಇಲ್ಲ, ಜೈವಿಕ ಇಲ್ಲ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಜೈವಿಕ ಬಗ್ಗೆ ಸ್ವಲ್ಪ ಪ್ರಜ್ಞೆ ಮೂಡ್ತಾ ಇದೆ ಸ್ವಲ್ಪ ಮಟ್ಟಿಗೆ, ಅದು ಇನ್ನೂ ಪೂರ್ತಿ ಬರಬೇಕಾಗಿದೆ ಅಷ್ಟೇ. ಯಾವಾಗ ನಾವು ಆರ್ಗಾನಿಕ್ ಕಡೆಗೆ ಎಲ್ಲರೂ ಒಲವು ತೋರಿಸ್ತೀವಿ, ಆವಾಗ ನಮ್ಮ ಶರೀರ ಒಂದು ಸಂಪತ್ತು, ಮಾನಸಿಕ ಒಂದು ಗಟ್ಟಿತನ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ.
1: ಸರಿ, ತಾವು ಹೇಳಿದ್ರಿ ಮಾತಾಡುವಾಗ ಕರ್ನಾಟಕ ಹಿರಿಯ ನಾಗರಿಕರ ಸಂಘದಲ್ಲಿ ತಾವಿದ್ದೀವಿ ಅಂತ ಹೇಳಿದ್ರಿ. ಸರಿಗ ನಿವೃತ್ತಿಯ ನಂತರ ಬಹಳಷ್ಟು ಹಿರಿಯರನ್ನ ನೋಡಿದ್ದೀವಿ, ನಿವೃತ್ತಿಯ ನಂತರ ಸ್ವಲ್ಪ ಮಂಕಾಗ್ಬಿಡ್ತಾರೆ, ಇಲ್ಲಿಗೆ ನನ್ನ ಜೀವನ ಮುಗಿತೇನೋ ಅನ್ನೋ ತರ ಹಿರಿಯರು ತಮ್ಮ ಜೀವನವನ್ನ ಕಳೀತಾ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಪಾಪ ಅವರು ಶಾರೀರಿಕವಾಗಿ ಬಹಳ ಕಷ್ಟಪಟ್ಟು ಶರೀರವನ್ನ ಬಳಸಿರ್ತಾರೆ. ಕೆಲವೊಂದು ಶರೀರಕ್ಕೆ ಆಗಲಾರತಕ್ಕಂಥ ಕೆಲವೊಂದು ಆಹಾರಗಳನ್ನ ಅಥವಾ ಕೆಲವೊಂದು ಏನೋ ಶರೀರ ಆಗಲಾರತಕ್ಕಂಥ ಒಂದು ಆಹಾರ ಸೇವನೆ ಮಾಡಿರ್ತಾರೆ. ಒಮ್ಮೆ ಮಾನಸಿಕವಾಗಿ ಸಹಿತ ಕೌಟುಂಬಿಕ ಕಲೆಗಳು ಸಮಸ್ಯೆಗಳು ಇರುತ್ತವೆ. ಇವೆಲ್ಲವನ್ನ ತುಗಿಸಿಕೊಂಡು ತಾವು ಜೀವನವನ್ನು ಸಾಗಿಸ್ತಾರೆ, ಒಂದು ಉದ್ಯೋಗದಲ್ಲಿ ಅಥವಾ ಏನಾದರೂ ಮಾಡಿರ್ತಾರೆ. ಪಾಪ ಅವರು ಒಂದು ಸುಮಾರು 25-30 ಸೇವೆ ಮಾಡಿರ್ತಾರೆ. ಕೊನೆಯ ಹಂತದಲ್ಲಿ ಅವರಿಗೆ ಯಾವಾಗ ನಂದು ನಿವೃತ್ತಿ ಮುಗಿದಿತ್ತು ಅಂತ ಬೇಜಾರು ಪಡ್ಕೋತಾರೆ. ಯಾಕಂದ್ರೆ ಸಾಕಷ್ಟು ಕಷ್ಟ ಅನುಭವಿಸುತ್ತಾರೆ, ಕಷ್ಟಪಟ್ಟು ತಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ತಮ್ಮ ವಂಶದ ಅಭಿವೃದ್ಧಿಗಾಗಿ ಶ್ರಮ.

ಕೊಟ್ಟಿರ್ತಾರೆ. ಕೊನೆಯ ಹಂತದಲ್ಲಿ ಅವರಿಗೆ ನಮಗೆ ಯಾರು ಇಲ್ಲ ಅಂತ, ಅಸಹಾಯಕರು ನಾವು ಅಂತ ಕೊರಗ್ತಾ ಇರ್ತಾರೆ ಒಳಗಿನ ಒಳಗೆ. ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ. ಹೀಗೆ ಅದು ಸೆಲ್ಫ್ ಕಂಟ್ರೋಲ್ ಅಂತ ಪಾಪ ಎಲ್ಲರಿಗೂ ಇರಲ್ಲ. ನಾನು ಜೀವಂತಿರುವವರಿಗೆ ಪರಾವಲಂಬಿ ಆಗಬಾರ್ದು, ಸ್ವಾವಲಂಬಿ ಆಗಬೇಕಂತ ಈ ರೀತಿಯಾದಂತೂ ಮನೋಭಾವನೆ ಬೆಳೆಸ್ಕೊಳ್ಳೋದು ಉತ್ತಮ. ಬಟ್ ಕೆಲವರಿಗೆ ಅದಾಗಲ್ಲ. ಅದಕ್ಕೆ ಒಂದು ಬಸವನರ ವಚನದಲ್ಲಿದೆ, ಹಾಡ್ಬೋದಾ?

0: ದೇವನ ಕೂಡಿಕೊಳ್ಳಿ ನಮ್ಮ ಕೂಡಲ ಸಂಗಮ ದೇವನ.
1: ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಒಣಧ್ವನಿ 90.4 FM ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬಾಳೆಗೌಡ ಶಂಕರ್ ದೊಡ್ಡಬಂಗಿಯವರು. ಇವರು ನಿವೃತ್ತ ಉಪನ್ಯಾಸಕರು. ಸರಿಗ ಹಿರಿಯ ನಾಗರಿಕರು, ಹಿರಿಯರು ಯಾವ ರೀತಿ ತಮ್ಮ ನಿವೃತ್ತಿ ಜೀವನವನ್ನ, ಯಾವ ರೀತಿ ತಮ್ಮ ಸಂಧ್ಯಾ ಸಮಯವನ್ನ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
0: ಬಹಳ ಸರಳ. ದಿನನಿತ್ಯ ಅವರು ವ್ಯಾಯಾಮ ಮಾಡ್ಬೇಕು ತಮ್ಮ ಶರೀರ ತಕ್ಕಂತೆ. ಯೋಗ ಇದು ಯೂನಿವರ್ಸಲ್ ಟ್ರುತ್, ವಿಶ್ವವ್ಯಾಪಕತ್ವ ಸತ್ಯಾಂಶನೂ ಹೊಂದಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಹಿತ ಆ ಯೋಗದ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ಯೋಗದಲ್ಲಿ ತಮಗೆ ಹೆಂಗೆ ಒಂದು ಮಾನಸಿಕ ಮತ್ತು ಶಾರೀರಿಕ ಯಾವ ರೀತಿ ಸಾಥ್ ಕೊಡುತ್ತೆ ಅದೇ ರೀತಿಯಾಗಿ ಯೋಗ ಮಾಡಬಹುದು. ಅದಕ್ಕೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬಹುದು ಯೋಗಕ್ಕಾಗಲಿ ವ್ಯಾಯಾಮಕ್ಕಾಗಲಿ. ಯಾಕಂದ್ರೆ ಯಾವುದೇ ಒಂದು ಸಲಹೆ ಅವರು ಒಂದು ಸೂಚನೆ ಪ್ರಕಾರ ಅಂದ್ರೆ ಅವರು ಅದರಲ್ಲಿ ತಜ್ಞರಿರ್ತಾರೆ. ವೈದ್ಯರಾಗಲಿ ಯೋಗ ಕಲಿಸೋರು ಟೀಚರ್ ಆಗಲಿ ಅವರು ತಜ್ಞರಿರ್ತಾರೆ. ಅಂತವರ ಒಂದು ಅನುಭವ ಇರುತ್ತಲ್ಲ ಅದನ್ನಿಂದ ನಾವು ಪಡ್ಕೋಬೇಕು. ಏನು ಬಿಡಪ್ಪ ಅಂತ ಅವರು ನೆಗ್ಲೆಕ್ಟ್ ಮಾಡಬಾರ್ದು. ಯಾವಾಗಲೂ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ತಜ್ಞ ಇರ್ತಾನಂದ್ರೆ ಅವರು ವೈದ್ಯರಿರ್ಬಹುದು ಶಿಕ್ಷಕರಿರ್ಬಹುದು ಯಾರೇ ಇರಲಿ ಏನಾದರೂ ಸ್ವಲ್ಪ ಅವರ ಹತ್ರ ಇರುತ್ತಲ್ವಾ, ಅದರಿಂದ ನಾವು ಪಡೆದುಕೊಳ್ಬೇಕು. ಅಂದ್ರೆ ಅದರಿಂದ ನಮಗೆ ಜ್ಞಾನ ಗೊತ್ತಾಗುತ್ತೆ, ಅವ್ರ ಜ್ಞಾನ ನಮಗೆ ಒಳ್ಳೇದಕ್ಕೆ ಹೇಳ್ತಾರಲ್ವಾ. ಈ ರೀತಿಯಾಗಿ ನಾವು ಅವರ ಸಲಹೆ ಪ್ರಕಾರ ನಮ್ಮ ಶರೀರಕ್ಕೆ ತಕ್ಕಂತೆ ನಮ್ಮ ಮಾನಸಿಕ ಒಂದು ಕಡಿತನಕ್ಕೆ ತಕ್ಕಂತೆ ನಾವು ವ್ಯಾಯಾಮ ಯೋಗ ದಿನನಿತ್ಯ ನಮಗೆ ಯಾವ ರೀತಿಯಾಗಿ ಆಹಾರ ಮುಖ್ಯವೋ ಆಹಾರವಿಲ್ಲದೆ ಬದುಕು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಮಗೆ ವ್ಯಾಯಾಮ ಯೋಗ ಮತ್ತು ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಅನ್ನೋಕ್ಕಿಂತ ನನ್ನ ಪ್ರಕಾರ ಇಷ್ಟಲಿಂಗ ಧ್ಯಾನ ಅಂತ ನಾನು ಅನಿಸಿಕೊಂಡಿದ್ದು. ಮೆಡಿಟೇಷನ್ ಅಂದ್ರೆ ಪೂಜೆ ಇರ್ಬೋದು ಬಟ್ ಧ್ಯಾನ ಮುಖ್ಯ. ಮೆಡಿಟೇಷನ್ ಅಂದ್ರೆ ಅಲ್ಲೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇರ್ಬೋದು. ಅದು 5 ನಿಮಿಷ ಇರ್ಬೋದು, 10 ನಿಮಿಷ ಇರೋದು, ಅವರವರು ವೇಳೆಗೆ ತಕ್ಕಂತೆ. ಅಂದ್ರೆ ದಿನನಿತ್ಯ ನಾವು ಯಾವ ರೀತಿಯಾಗಿ ಉಪಹಾರ ಊಟ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಸ್ವಲ್ಪ ಆದರೂ ಸಮಯ ಅದಕ್ಕೆ ಕಳಿಬೇಕಂತ ಕೇವಲ ವೃದ್ಧರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮಾನವಜಿಗಳು ಬಾಲ್ಯದಿಂದ ಹಿಡ್ಕೊಂಡು ಮುಪ್ಪಿನವಸ್ಥರಿಗೆ ಜೀವಂತ ಇರೋರಿಗೆ ಅದನ್ನು ಮಾಡೋದು ಒಳ್ಳೇದಂತ ನನ್ನ ಅನುಭವದ ಮಾತು ಅಥವಾ ನನಗೆ ಅನಿಸಿದ ಮಾತು. ನನಗೆ ಅದು ಒಳ್ಳೇದಾಗಿದೆ ಅಂತ ನಾನು ಹೇಳ್ತಾ ಇರೋದಿಷ್ಟೇ.
1: ಸರಿ, ಈಗ ತಮ್ಮನ್ನ ನೋಡ್ತಾ ಇದ್ರೆ ತಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ತಮ್ಮ ಉತ್ಸಾಹವು ಎಂತಹ ಯುವಕರನ್ನು ಕೂಡ ನಾಚಿಸುವ ಹಾಗಿದೆ ತಮ್ಮ ಈ ಒಂದು ಉತ್ಸಾಹ. ತಾವು ತಮ್ಮ ಈ ಒಂದು ನಿವೃತ್ತಿ ಜೀವನವನ್ನ ಯಾವ ರೀತಿ ಕಳೀತಾ ಇದ್ದೀರಾ ಸರ್?
0: ಬಹಳ ಸಂತೋಷ. ನಾನು ಏನೇ ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ನಾನು ಪಾಸಿಟಿವ್ ಥಿಂಕೇ ವಿಚಾರ ಮಾಡ್ತೀನಿ. ಕೆಟ್ಟದ್ದು ಒಳ್ಳೇದಂತ ತಿಳ್ಕೋತೀನಿ, ಒಳ್ಳೆಯದು ಇನ್ನೂ ಹೆಚ್ಚಿನ ಒಳ್ಳೇದಂತ ತಿಳ್ಕೋತೀನಿ. ಅದರಿಂದ ಮನುಷ್ಯ ತನ್ನ ಮಾನಸಿಕ ಪ್ರಬುದ್ಧತೆ ಶಾರೀರಿಕ ಒಂದು ಸಂಪತ್ತು ಪಡೆದುಕೊಳ್ಳಿ ಸಾಧ್ಯ. ಯಾವಾಗಲೂ ನಾನು ನೆಗೆಟಿವ್ದಲ್ಲಿ ವಿಚಾರ ಮಾಡಿದರೆ ನಾವು ನೆಗೆಟಿವೇ ಅದು ಇದು ಬರುತ್ತೆ. ಅದು ಬೇರೆ ಒಳ್ಳೆಯದರಲ್ಲಿ ಕೆಟ್ಟದ್ದಲ್ಲಿ ನಾವು ಪಡೆದುಕೊಳ್ಳೋದೇನೋ ಪಾಸಿಟಿವ್ ಧನಾತ್ಮಕವಾಗಿ ಋಣಾತ್ಮಕ ಯಾವಾಗಲೂ ಥಿಂಕ್ ಮಾಡಬಾರ್ದು. ಕೆಟ್ಟದ್ದಾದ್ರೂ ಸಹಿತ ಒಳ್ಳೇದಕ್ಕೆ, ಒಳ್ಳೇದಾದ್ರೂ ಒಳ್ಳೇದಕ್ಕೆ, ಎಲ್ಲದೂ ಒಳ್ಳೇದೇ.
1: ಆಗುವುದೆಲ್ಲ ಒಳ್ಳೇದಕ್ಕೆ,
0: ಆಗುವುದೆಲ್ಲ ಒಳ್ಳೇದಕ್ಕೆ. ಹುಟ್ಟು ಬಂದಿದ್ದೇ ಇದು ಒಂದು ಅದ್ಭುತ, ಮಾನವ ಜೀವಿಯಾಗಿ ಹುಟ್ಟು ಬಂದಿದ್ದೆ ಒಂದು ಅದ್ಭುತ. ದೇವರು ಎಲ್ಲ ಕೈ ಕಾಲು ಮೂವು ಎಲ್ಲ ಶರೀರ ಕೊಟ್ಟಾನೆ. ಹಿಂದೆಲ್ಲ ಇವತ್ತು ಹೋಗುದು ನೀರ್ ಮೇಲೆ ಗುಳಿದ್ದಾಗೆ ಹುಟ್ಟಿದ ತಕ್ಷಣ ಜೀವ ಹೋಗುತ್ತೆ, ಅದು ಮಾತು ಬೇರೆ. ಅದಕ್ಕೆ ರಾಜ್ಕುಮಾರ್ ಒಂದು ಹಾಡು ನೆನಪು ಬರ್ತೀನಿ, ಹಾಡ್ಲಾ?
1: ಖಂಡಿತ ಸರ್.
0: ಹೇ ಹೇ

ನಿಧಾನಿಸು ನಿಧಾನಿಸು, ಆಶೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಆಶೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ನಿರಾಶೆ ಏತಕೆ.

0: ನಿಧಾನಿಸು.
1: ಸರ್, ನಿಮ್ಮ ಈ ಒಂದು ಉತ್ಸಾಹ ನಮ್ಮ ಕೇಳುಗರಿಗೆ ಖಂಡಿತ ಒಂದು ಸ್ಫೂರ್ತಿ ಆಗುತ್ತೆ ಅಂತಾನೆ ಭಾವಿಸುವುದು. ಸರ್, ತಮ್ಮ ಒಂದು ನಿವೃತ್ತಿ ಜೀವನವನ್ನ ಯಾವ ರೀತಿ ಕಳೀತಾ ಇದ್ದೀರಾ ಸರ್? ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತಿ ಆಯ್ತು ಆಯ್ತು, ಈಗ ಆ ಶಿಕ್ಷಣ ವೃತ್ತಿಯನ್ನ ಮುಂದುವರಿಸಿದ್ದೀರಾ ಹೇಗೆ ಸರ್?
0: ಖಂಡಿತ ಮುಂದುವರಿಸಿದ್ದಿಲ್ಲ. ಇವಾಗ ನಾನು ಬಿಫೋರ್ ಲಾಸ್ಟ್ ಇಯರ್ ಚಂದ್ರಿಗೆಯಲ್ಲಿ ಪಿ ಯು ಫಸ್ಟ್ ಇಯರ್ ವಸತಿ ಶಾಲೆ ಗಂಡು ಮಕ್ಕಂದು ಅಲ್ಲಿ ಕಾನ್ಫರ್ಮ್ ಮಾಡಿದ್ರೆ ನಾನು ಅರ್ಜಿ ಹಾಕಿದ್ದೆ. ಅದೇ ಪಿ ಯು ಫಸ್ಟ್ ಇಯರ್ ಸ್ಟಾರ್ಟ್ ಆಗಿತ್ತು, ಪಾಪ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು, ನಾನು ಹೋದೆ. ವಾರದಲ್ಲಿ 3 ದಿವಸ ಅಲ್ಲೇ ಇಳ್ಕೊಳ್ಳಿಕ್ಕೆ ರೂಮ್ ಕೊಟ್ಟಿದ್ರು, ಊಟ ವಸ್ತಿ ಎಲ್ಲ ಇತ್ತು ಫ್ರೀಯಾಗಿ. ಆಮೇಲೆ ನನಗೆ ವಾರದಲ್ಲಿ 3 ದಿವಸ ಅಲ್ಲೇ ಪಾಠ ಮಾಡ್ತಿದ್ದೆ ಹುಡುಗರಿಗೆ. ಆ ಪಾಠ ಮಾಡಿ ಬಹಳ ಸಂತೃಪ್ತಿ. ಅಷ್ಟೇ ಅಲ್ಲ, ಜೊತೆ ಜೊತೆಯಲ್ಲಿ ಸ್ಪೋರ್ಟ್ಸ್ ಅಂದ ಕೂಡಲೇ ಎಲ್ಲ ಥರದ್ದು ಆಟ, ಹುಡುಗ ಜೊತೆಗೆ ನಾನು ಮಾರ್ನಿಂಗ್ ಎಂದು ಕೂಡಲೇ ಆಟ ಆಡ್ತಿದ್ದೆ ಅವ್ರ ಜೊತೆಗೆ. ಉದಾಹರಣೆಗೆ ವಾಲಿಬಾಲು, ಬಾಸ್ಕೆಟ್ಬಾಲು, ಇದೇ ರೀತಿಯಾಗಿ ಎಲ್ಲ ಆಟದಲ್ಲಿ ತೊಡಗಿದ್ದೆ. ಅಲ್ಲಿ ಒಂದು ದೊಡ್ಡ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದನ್ನೇ ಹೆಚ್ಚಾಗಿ ಸಾಮಾನ್ಯವಾಗಿ ಕಡಿಮೆ ವಿದ್ಯಾರ್ಥಿ ಬಳಸ್ತಿದ್ರು, ಅದು ಕಡಿಮೆ ಬಳಸ ನಾನೇ ಟೀಚಿಂಗ್ ಪೂಲ್ ನಾನೇ ಹೆಚ್ಚು ಅದನ್ನು ಬಳಸ್ತಾ ಇರೋದು. ಅವ್ರಿಗೆ ಏನು ಸರ್ ನೀವು ಈ ರೀತಿ ಸ್ವಿಮ್ಮಿಂಗ್ ಮಾಡ್ತಾರೆ ಅಂತ ಹೆಮ್ಮೆ ಪಡೋರು. ಈ ರೀತಿಯಾಗಿ ನಾನು ಸ್ವಿಮ್ಮಿಂಗ್ ಮಾಡ್ತಿದ್ದೆ ಅಲ್ಲಿ. ಅಲ್ಲಿರ್ತಕ್ಕಂಥ ಎಲ್ಲ ನಾನು ಅನುಭವ ಪಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅಲ್ಲಿ ನಾನು ಒಂದು ಜುಲೈ 20ಕ್ಕೆ ನಂದು ಹುಟ್ಟುಹಬ್ಬ, ಅಲ್ಲಿ ನಾನು 65 ವರ್ಷ, 65 ಮರಗಳನ್ನ ನಾನು ನನ್ನ ಸ್ವಂತ ತೃಪ್ತಿಯಾಗಿ ಬರ್ತಾರೆ ಎಲ್ಲ ಹುಡುಗರ ಜೊತೆಗೆ ಶಿಕ್ಷಕರ ಜೊತೆಗೆ ನಾನು ಆಚರಿಸಿಕೊಂಡೆ. ಅಲ್ಲಿ ಬಹಳ ಸಂತೃಪ್ತಂತು, ದೊಡ್ಡ ಏರಿಯಾ ಅದು, ಸುಮಾರು 80-90 ಎಕರೆ ಇರಬಹುದು. ಅಲ್ಲಿ ನಾನು ಗಿಡಗಳ ನೆಟ್ಟಿದೆ, ನೀರಿತ್ತು, ಆಮೇಲೆ ಅದು ಒಂದು ಸಂತೋಷ. ಹೀಗೆ ಆ ರೀತಿಯ ಒಂದು ಜೀವನ ಕಳೆದ ಬಹಳ ಸಂತೃಪ್ತಾಗಿ ಹುಡುಗರ ಜೊತೆಗೆ. ಮತ್ತೆ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ನಾನು ಈ ರೀತಿಯಾಗಿ ಒಂದು ಡೈಲಾಗ್ ಹೇಳೋದಾಗಲಿ ಅಥವಾ ಹಾಡೋದಾಗಲಿ ಈ ರೀತಿ ಪಾರ್ಟಿಸಿಪ್ ಮಾಡಿದ್ದೆ, ಮತ್ತು ಕೆಲವೊಂದು ಭಾಷಣ ಮಾಡೋದಾಗಲಿ, ಮತ್ತೆ ಈ ರೀತಿ ಪ್ರತಿಯೊಂದು ಚಟುವಟಿಕೆ ತೊಡ್ತಿದ್ದೆ. ಪರೀಕ್ಷೆ ಒಳಗೆ ಕೆಲಸ ಮಾಡ್ತಿದ್ದೆ, ಹೀಗೆ ಪ್ರತಿಯೊಂದು ಆಕ್ಟಿವಿಟಿ ಆಗಿ ನಾನು ತೊಡ್ತಿದ್ದೆ. ಹೀಗೆ ನನಗೆ ಸಂತೋಷ ಪಡಿದೆ, ತೃಪ್ತಿ ಸಿಗಿದೆ. ಅಲ್ಲೆಲ್ಲ ಸ್ಟಾಫು, ಮ್ಯಾನೇಜ್ಮೆಂಟು, ಆಮೇಲೆ ಚೇರ್ಮನ್ ಕಲುತಿಸರು, ಎಲ್ಲ ಮೆಂಬರ್ಸು ಎಲ್ಲರೂ ನನಗೆ ಬಹಳ ಆತ್ಮೀಯರಾಗಿದ್ದರು, ನಾನು ಅವ್ರ ಜೊತೆ ಆತ್ಮೀಯರಾಗಿದ್ದೆ. ಈ ರೀತಿಯಾದಂಥ ಜೀವನ ಕಳೆದೆ. ಆಮೇಲೆ ಲಾಸ್ಟ್ ಇಯರ್ ನಾನು ಅವರು ಫುಲ್ ಟೈಮ್ ಅಂತ ನಾನಾಗಲ್ಲ, ನಾನು ನಿವೃತ್ತಿ ಹೊಂದಿದಂತ ನನಗೆ ಅಷ್ಟೇ ಸಾಕು ಅಂತ ಬಿಟ್ಟು ಬಂದೆ. ಪಾಪ ಸೆಕೆಂಡ್ ಇಯರ್ ಸ್ಟಾರ್ಟ್ಗಳೇ ಒಬ್ಬರು ಫುಲ್ ಟೈಮ್ ತೊಗೊಬೋದಿತ್ತು, ತೊಗೊಂಡ್ಬಿಡೋದು. ಆಮೇಲೆ ಅಲ್ಲಿ ಡಿಗ್ರಿ ಸ್ಟಾರ್ಟ್ ಮಾಡಿದರು, ಅಲ್ಲಿ ಇಂಟರ್ ಕೊಟ್ಟೆ ಪಾರ್ಟ್ ಟೈಮ್ ಇರ್ಬೋದಂತ, ಅಲ್ಲಿ ಏನು ತೆಗೆದುಕೊಂಡು ನಾನು ಹೋಗಲಿಲ್ಲ. ಆಮೇಲೆ ಈ ಕಡೆ ಮತ್ತೆ ಹೋದ ವರ್ಷದಿಂದ ನಾನು ಮತ್ತೆ ಬೇರೆ ಬೇರೆ ಕಾಲೇಜ್ನಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಇವಾಗ ನಿನ್ನೆಯಿಂದ ತಾನೇ ನಾನು ಖಾನಾಪುರದಲ್ಲಿ ಡಿಗ್ರಿ ಕಾಲೇಜ್, ಪಾಪ ನಮ್ಮ ಸ್ನೇಹಿತರು ಹೇಳಿದರು ಅಲ್ಲಿ ಖಾಲಿ ಇದೆ ಪೋಸ್ಟು, ಪರ್ಮನೆಂಟ್ ತೊಗೊಂಡು ಬನ್ನಿ ಗೆಸ್ಟ್ ಅಂತ ನಾನು ಹೋಗಿದೆ. ನಿನ್ನೆ ಹೋಗಿ 2 ತಾಸು ನಾನು ಸೋಷಿಯಾಲಜಿ ಸಬ್ಜೆಕ್ಟ್ ಬಳಿ ಕಲಿಸಿ ಬಂದೆ ಫಸ್ಟ್ ಸೆಮಿಸ್ಟರ್ವರೆಗೆ. ಇವಾಗ ಮತ್ತೆ ಹೋಗಬೇಕಾಗ ಕಲಿಸಲಿಕ್ಕೆ. ಅಂದರೆ ಮನುಷ್ಯ ಒಂದು ಚಟುವಟಿಕೆ ತೊಡಗಿದರೆ ಅವನು ಭಾಳ ಸಂತೋಷವಾಗಿರ್ತಾನೆ, ಏನು ಎಲ್ಲದರಲ್ಲಿ ಒಂಥರ ಶಾರೀರಿಕವಾಗಿ ಮಾನಸಿಕವಾಗಿ ತಾನು ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೋದು, ಜೀವನ ಸ್ವಾರ್ಥಕ್ಕೆ ಪಡಿಸಿಕೊಳ್ತಾನೆ. ಈ ರೀತಿಯಾಗಿ ನನ್ನ ಜೀವನ ಸಾಗ್ತಾ ಇದೆ. ತಾವು ನಿನ್ನೆ ಬರಬೇಕಾಗಿತ್ತು, ಪಾಪ ಅವರು ಫೋನ್ ಮಾಡಿದ್ರು, ಅವಾಗ ನಾನು ಅಲ್ಲಿ ತೊಡಗಿದ್ದೆ ಕ್ಲಾಸ್ ರೂಮ್ನಲ್ಲಿ. ಇವತ್ತು ಬರ್ತೀನಿ ಅಂತ ಹೇಳಿದೆ, ಇವತ್ತು ಬಂದೆ. ತಾವೆಲ್ಲರೂ ಖುಷಿಯೇ ಖುಷಿಯಾಗಿ ನಮ್ಮನ್ನು ಸಂದರ್ಶನ ತಗೊಂಡ್ರಿ, ನನಗೂ ಸಂತೋಷವಾಯಿತು. ಇದೇ ರೀತಿಯಾಗಿ ಸಮಾಜಕ್ಕೆ ಜೀವನಕ್ಕೆ ಇಡೀ ಒಂದು ಎಲ್ಲ ಜನರಿಗೆ ಒಳ್ಳೆಯದಾಗಲಿ, ಎಲ್ಲ ಮಾನವರು ಒಂದೇ ಅಂತ ಬಸವನವರ ಒಂದು ಒಂದು ಏನಿದೆ ಅಲ್ಲ ವಚನ ಸಾಹಿತ್ಯ, ಆ ವಚನ ಸಾಹಿತ್ಯ ಪ್ರಕಾರ ಅವರ ಅನುಭವದ ಮೂಲಕ ಎಲ್ಲರೂ ಒಳ್ಳೆಯರಾಗೋಣ, ಎಲ್ಲರೂ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸುತ್ತಾ ನಾವು ಒಂದು ಒಳ್ಳೆಯ ಜೀವನ ಸಾಗಿಸೋಣ ಅಂತ ನನ್ನ ಒಂದು ಒಂದು ಅನಿಸಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.
1: ಸರ್, ಇಷ್ಟೊಂದು ಉತ್ಸಾಹ ಭರಿತವಾಗಿ ತಮ್ಮ ಒಂದು ನಿವೃತ್ತಿ ಜೀವನವನ್ನ ಕಳೀತಾ ಇದ್ದೀರಾ, ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ಬಣ ಧ್ವನಿಯ ಮೂಲಕ?
0: ಸರ್ವೇ ಜನ ಸುಖಿನಿ ಭವನ್ ಒಂದೇ ವಾಕ್ಯದಲ್ಲಿ ತಿಳ್ಕೊಬಹುದು.
1: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಉತ್ಸಾಹದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಜೀವನದ ಬಗ್ಗೆ ತಮ್ಮ ಅನುಭವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್. ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಬಾಳೆಗೌಡ ಶಂಕರ್ ದೊಡ್ಬಂಗಿಯವರು, ಇವರು ನಿವೃತ್ತ ಉಪನ್ಯಾಸಕರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಗೆಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸಂಧಿವಾತದ ಬಗ್ಗೆ, ಆರ್ಥರೈಟಿಸ್ ಬಗ್ಗೆ. ಮೊದಲೆಲ್ಲ ವಯಸ್ಸಾಗ್ತಾ ಆಗ್ತಾ ಈ ಸಂಧಿವಾತ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಎಲ್ಲ ವಯಸ್ಸಿನವರೆಗೂ ಈ ಸಮಸ್ಯೆ ಕಾಡ್ತಾ ಇದೆ. ಹಾಗಿದ್ರೆ ಈ ಸಂಧಿವಾತ ಬರೋದಕ್ಕೆ ಕಾರಣಗಳೇನು, ಎವೆಲ್ಲ ಚಿಕಿತ್ಸಾ ಪರಿಹಾರಗಳಿವೆ ಆಯುರ್ವೇದದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಇವರು ಕೆಎಲ್ಇ ಶ್ರೀ ಬಿಎಂ ಕಂಗನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಅನುಪಮಾ ಅವರೇ, ಮತ್ತೆ ಕೇಳಿ ಎಲ್ಲ ವೇಣುಧನಿ ಕೇಳುವರಿಗೂ ಕೂಡ ನನ್ನ ನಮಸ್ಕಾರಗಳು.
0: ಮೇಡಮ್, ಇವಾಗ ಸಾಮಾನ್ಯವಾಗಿ ನಾವು ಅಂತ ಇದ್ವಿ ಈ ಕೀಲು ನೋವು, ಮೊಣಕಾಲು ನೋವು, ಜಾಯಿಂಟ್ ಪೇನ್ ಅನ್ನೋದು ಮೊದಲಿಗೆ ವಯಸ್ಸಾದಾಗ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವ್ರನಲ್ಲೂ ಕೂಡ ಈ ಒಂದು ಕೀಲು ನೋವು ಆಗಿರ್ಬೋದು, ಮೊಣಕಾಲು ನೋವು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಮೇಡಮ್? ಅದಕ್ಕಿಂತ ಮೊದಲಿಗೆ ಈ ಸಂಧಿವಾತ ಅಂದ್ರೇನು ಆಯುರ್ವೇದದ ಪ್ರಕಾರ?
1: ಸಂಧಿವಾತದಲ್ಲೇ ಸಂಧಿ ಅಂತ, ಸಂಧಿ ಮತ್ತೆ ವಾತ, ಸಂಧಿವಾತ. ಸಂಧಿ ಅಂದ್ರೆ ಎಲ್ಲಿ ಎರಡು ಎಲುವುಗಳು ಜೋಡಣೆ ಆಗುತ್ತೆ ಆ ಅಂಗಕ್ಕೆ ಸಂಧಿ ಅಂತ ಹೇಳಿ ಕರೆಯುತ್ತೇವೆ. ಆಮೇಲೆ ಆಯುರ್ವೇದದಲ್ಲಿ ಎಲ್ರಿಗೂ ತಿಳಿದ ಹಾಗೆ ದೋಷಗಳು ಅಂತ ಹೇಳ್ತೀವಿ, ವಾತ ಪಿತ್ತ ಕಫೆ. ಸೊ ವಾತ ಅನ್ನೋದು ಹೆಚ್ಚು ದುಷ್ಟಿಗೊಂಡು ಸಂಧಿಗಳಲ್ಲಿ ವಾಸ್ತವ್ಯ ಹೂಡಿದಾಗ, ಅಂದರೆ ಸಂಧಿಗಳಲ್ಲಿ ಹೋಗಿಬಿಟ್ಟು ಅಲ್ಲಿ ಇರ್ತಕ್ಕಂತಹ ಅಲ್ಲಿ ತನ್ನ ಕಾರ್ಯವನ್ನು ದೂಷಿತ ವಾತ ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಸಂಧಿವಾತ ಅಂಥೇಳಿ ಕರಿತೀವಿ. ಅದು ಯಾವುದೇ ಸಂಧಿ ಆಗಿರ್ಬೋದು, ಮೊಣಕಾಲು ನೋವು ಆಗಿರ್ಬೋದು, ಮಣ್ಕಟ್ಟಾಗಿರ್ಬೋದು, ಯಾವುದು ಸಣ್ಣ ಸಣ್ಣ ಬೆರಳುಗಳಲ್ಲಿರ್ತಕ್ಕಂಥ ಸಂಧಿಗಳು ಕೂಡ ಆಗಿರ್ಬೋದು, ಅದು ಅಲ್ಲಿದ್ದರೆ ಅದಕ್ಕೆ ಸಂಧಿವಾತ ಅಂಥೇಳಿ ಕರೆಯುತ್ತೇವೆ.
0: ಮೇಡಮ್, ಈಗ ಈ ಸಂಧಿವಾತ ಆಗೋದಕ್ಕೆ ಪ್ರಮುಖ ಕಾರಣಗಳೇನು, ಆಯುರ್ವೇದ ಏನು ಹೇಳುತ್ತೆ ಮೇಡಮ್ ಇದ್ರ ಬಗ್ಗೆ?
1: ಸಂಧಿವಾತ ಇವತ್ತು ನಾವು ಇದನ್ನೇ ಟಾಪಿಕ್ ಯಾಕೆ ಅನುಪಮಾರ ತೊಗೊಂಡಿದ್ದೀವಿ ಅಂತಂದರೆ, ಇವತ್ತು ನಿಮಗೂ ಗೊತ್ತು ನಮಗೂ ಗೊತ್ತು, ಜಗತ್ತು ತುಂಬ ಸುಂದರವಾಗಿದೆ. ಜಗತ್ತನ್ನು ನೋಡೋದೇ ಒಂದು ಎಲ್ರಿಗೂ ಅವಕಾಶ ಇರೋದಿಲ್ಲ. ಸೊ ಈ ಜಗತ್ತನ್ನು ಅನುಭವಿಸ್ಬೇಕು, ಅನುಭವಿಸೋದು ಅಷ್ಟೇ ಅಲ್ಲ, ಚೆನ್ನಾಗಿ ಅನುಭವಿಸ್ಬೇಕಲ್ವಾ. ಸೊ ಚೆನ್ನಾಗಿ ಅನುಭವಿಸ್ಬೇಕಂತಂದರೆ ನಾವು ಸುತ್ತಾಡಬೇಕಾಗುತ್ತೆ. ಸುತ್ತಾಡಬೇಕಂತಂದರೆ ಕಾಲು ಗಟ್ಟಿ ಇರಬೇಕಲ್ವಾ. ಸೊ ಕಾಲು ಇವಾಗ ನೀವು ಹೇಳಿದ ಹಾಗೆ ಚಿಕ್ಕ ಮಕ್ಕಳಲ್ಲೂ ಇದೆ, ಬಟ್ ತುಂಬ ಸಂಧಿವಾತ ಅಂದರೆ ನೀವು ಆಸ್ಟಿಯೋಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ಅದು ವಯಸ್ಕರಲ್ಲಿ ಹೆಚ್ಚಾಗಿ ಅಂತ ಹೇಳ್ತಾರೆ, ಬಟ್ ಮಹಿಳೆಯರಲ್ಲಿ 40ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಅದಕ್ಕೋಸ್ಕರ ನಾನು ಇವತ್ತಿನ ನಮ್ಮ ಮಾತುಕತೆಯ ವಿಷಯ ಆಗಿರೋದು ಸಂಧಿವಾತ ಅಂಥೇಳಿ. ಸೊ ಇದಕ್ಕೆ ಏನೆಲ್ಲ ಕಾರಣಗಳಾಗ್ತವೆ ಅಂತಂದರೆ ಆಹಾರ ಪದ್ಧತಿನೂ ಕೂಡ ಒಂದಾಗಿರ್ಬೋದು. ಅಂದರೆ ವಾತ ಆಯಿತು, ನಾವು ದೋಷ ಅಂತ ಏನು ಹೇಳ್ತೀವಿ ಅವುಗಳನ್ನು ದೂಷಣ ಮಾಡ್ತಕ್ಕಂಥ ಆಹಾರ ವಿಧಿ. ಇವಾಗ ನಿಮಗೆಲ್ಲರಿಗೂ ಗೊತ್ತು, ಜಾಸ್ತಿ ಜನ ಎಲ್ಲರೂ ಜಂಕ್ ಫುಡ್ಡು ಅಥವಾ ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿರ್ಬೋದು ಆಗಿರ್ತಾರೆ. ಸೊ ಎಲ್ಲರೂ ಉದ್ಯೋಗಸ್ಥ ಆಗಿರೋದ್ರಿಂದ ಆಹಾರದ ಕಡೆ ಚೂರು ಕಡಿಮೆ ಲಕ್ಷ್ಯ ಕೊಡ್ತಾರೆ. ಸೊ ಅದರಿಂದಾಗಿ ಅದು ಒಂದು ಆಹಾರ ಪದ್ಧತಿಯೂ ಕೂಡ ಒಂದು ಕಾರಣ ಆಗಿರುತ್ತೆ. ಅದಲ್ಲದೆ ಯಾರು ಜಾಸ್ತಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಎಲ್ಲಿ ಕಾರ್ಯ ಅಂದರೆ ಎಲ್ಲಿ ಕಾಲುಗಳ ಜಾಸ್ತಿ ಪ್ರಯೋಗ ಮಾಡ್ತಾರೆ ಅಥವಾ ಯಾರು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆ ನೀ ಆಸ್ಟಿಯೋಆರ್ಥರೈಟಿಸ್ ಅಂದರೆ ಮೊಣಕಾಲು ನೋವಿನ ಸಂದಿಗ್ಧ ವಾತ ಜಾಸ್ತಿಯಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಇದು ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಕೂಡ ಕಾಣಿಸುತ್ತೆ ಜಾಸ್ತಿ. ಅಂದರೆ ಒಂದು 18% to 20% ಮಹಿಳೆಯರಲ್ಲೇ ಯಾಕೆ ಜಾಸ್ತಿ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರು ತಮ್ಮ ಮೆನೋಪಾಸ್ ಅಂತ ಏನು ಹೇಳ್ತೀವಿ ಒಂದು ಪಿರಿಯಡ್ ಏನು ಸ್ಟಾಪ್ ಆಗುತ್ತೆ ಅದಾದ ತಕ್ಷಣ ಅವರಲ್ಲಿ ಇದು ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರಿಗೆ ಒಂದು ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನನ್ನು ದೇವರು ಕೊಟ್ಟಿದ್ದಾನೆ. ಆ ಹಾರ್ಮೋನ್ ಏನಿದೆ ಅಲ್ಲ, ಇವಾಗ ನಾನು ಮುಂಚೆ ಹೇಳಿದ ಹಾಗೆ ಸಂಧಿ ಅಂದರೆ ಎರಡು ಎಲುಗಳ ಜೋಡಣೆ ಅಂತ ಹೇಳಿದೆ. ಆ ಎರಡು ಎಲುಗಳ ಜೋಡಣೆ ನಡುವೆ ಒಂದು ಮೆದುವಾದ ಒಂದು ವಸ್ತು ಇರುತ್ತೆ, ಕಾರ್ಟಿಲೇಜ್ ಅಂತ ಹೇಳಿ ಕರೀತೀವಿ. ಸೊ ಆ ಕಾರ್ಟಿಲೇಜದ ಆರೋಗ್ಯಕ್ಕಾಗಿ, ಎಲುಬುಗಳ ಆರೋಗ್ಯಕ್ಕಾಗಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನು ನಮಗೆ ಸಹಾಯ ಮಾಡುತ್ತೆ. 40 ವಯಸ್ಸಿಗೆ ರೀಚ್ ಆದ ನಂತರ ಮಹಿಳೆಯರಲ್ಲಿ ಆ ಹಾರ್ಮೋನಿನ ಲೆವೆಲ್ ಅಥವಾ ಒಂದೇನಿರುತ್ತೆ ಅಂಶ ಅದು ಸ್ಲೋ ಆಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಒಂದು ಮಹಿಳೆಯ ಋತು ಏನು ಹೇಳ್ತೀವಿ ಪಿರಿಯಡ್ ಅಂತ ಏನೈತೆ ಅದು ಸ್ಟಾಪ್ ಆದ ನಂತರ ಆ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟಾಗಿ ಈಗ ನಾನು ಮುಂಚೆ ಆ ಹಾರ್ಮೋನ್ ನಮಗೆ ಎಲುಬು ಮತ್ತು ಆ ಕಾರ್ಟಿಲೇಜಿನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅದು ಯಾವಾಗ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಡೈರೆಕ್ಟಾಗಿ ಅದು ಏನು ಮಾಡುತ್ತೆ ಅದ್ರ ಕಡೆಗೆ ಗಮನ ಅದು ಇರೋದಿಲ್ಲ ಅಂದ್ಕೂಡಲೇ ಅದರದ್ದು ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ಮಹಿಳೆಯರಲ್ಲಿ ಪುರುಷರಿಗಿಂತ ಜಾಸ್ತಿ ಕಾಲು ನೋವು ಬರುತ್ತೆ. ಅಷ್ಟೇ ಅಲ್ಲದೆ ರಚನೆಯೂ ಕೂಡ, ಆ ಸಂದಿನ ಮೊಣಕಾಲುದು ಸಂದು ಅಂತ ಏನು ಹೇಳ್ತೀವಿ ಅದರ ರಚನೆಯೂ ಕೂಡ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ಆಮೇಲೆ ನೋವನ್ನು ತಡ್ಕೋದು ಇದು ಏನಿದೆ ಅಲ್ಲ, ಸೊ ಅದು ಮಹಿಳೆಯರಿಗೆ ಒಂಚೂರು ಕಡಿಮೆ. ಯಾಕಂದರೆ ಅವ್ರಿಗೆ ಅದು ಕೆಲಸನೂ ಹಾಗೆ ಅಲ್ಲ, ಇವಾಗ ನಿಮ್ಗೆ ಗೊತ್ತೇ ಇದೆ ಮುಂಚೆ ಎಲ್ಲ ನಾವು ಕೆಳಗೆ ಕುತ್ಕೊಂಡ್ ಬಿಟ್ಟು ರೊಟ್ಟಿ ಮಾಡೋದಾಯ್ತು, ಪಲ್ಲೆ ಮಾಡೋದಾಯ್ತು, ಏನೋ ಒಂದ್ ಅಡಿಗೆ ಮಾಡೋದು ಕುತ್ಕೊಂಡ್ ಬಿಟ್ಟು ಮಾಡ್ತಾ ಇದ್ವಿ. ಆದ್ರೆ ಇವಾಗ ಬರ್ತಾ ಬರ್ತಾ ಮಾಡರ್ನೈಸೇಷನ್ ಅಂತ ಅನ್ಕೊಂಡ್ಬಿಟ್ಟು, ಮುಂಚೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳು ಹೋಗೋವರೆಗೂ ಎಲ್ಲ ಹೆಣ್ಮಕ್ಳು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲೇ ಇರ್ತಾರೆ. ಸೊ ನಮ್ದು ಹೋಲ್ ಬಾಡಿ ಅಂತ ಏನ್ ಹೇಳ್ತೀವಿ, ಈ ಶರೀರದ ತೂಕವನ್ನು ಹೆಚ್ಚಾಗಿ ಹೊರೋದು ನಮ್ಮ ಕಾಲುಗಳು. ಆ ಕಾಲುಗಳಲ್ಲಿ ಜಾಸ್ತಿ ಈ ಮೊನಕಾಲುಗಳ ಏನಿದಾವಲ್ಲ ಅವು ನಮಗೆ ಹೆಚ್ಚು ಪ್ರಯೋಜನಕಾರಿ ಆಗ್ತವೆ. ಇವಾಗ ಯಾವುದೇ ಒಂದು ವಸ್ತು ತಗೊಳ್ಳಿ ಅಥವಾ ಒಂದು ಯಾವುದೇ ಒಂದು ಮನೆಯಲ್ಲಿರ್ತಕ್ಕಂಥ ಸಾಮಾನು ತಗೊಳ್ಳಿ, ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದು ಒಂಚೂರು ಬೇಗ ಹಾಳಾಗುತ್ತೆ ಅಲ್ವಾ. ಹಂಗೆ ಮೊನಕಾಲುಗಳು ಏನಾಗುತ್ತೆ, ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹೊರಗಡೆ ಹೋಗ್ಬೇಕಂದ್ರೆ ಆಯಿತು, ಶಾಪಿಂಗ್ ಆಯಿತು, ಎಲ್ಲಿ ಆಬ್ವಿಯಸ್ಲಿ ಎಲ್ಲರೂ ನಡಿಲೇಬೇಕಲ್ವಾ, ಯಾವುದೇ ಒಂದು ವಸ್ತುನ್ನು ತಗೊಳ್ಳೇಬೇಕಾದ. ಹಂಗೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಮಾರ್ನಿಂಗ್ ಇಂದ ಹಿಡಿದ್ಬಿಟ್ಟು ಮಕ್ಕಳು ಹೋಗುವವರೆಗೂ ಒಂದು 2-3 hours ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಪೊಸಿಷನ್, ನಂತರ ಮತ್ತೆ ಬೇರೆ ಮನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಿಂಗೆ. ಸೊ ಅದಕ್ಕೋಸ್ಕರ ಆ ಸಂದಗಳನ್ನು ಜಾಸ್ತಿ ಯೂಸ್ ಬಳಕೆ ಮಾಡೋದ್ರಿಂದನೂ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅದೇ ಅಲ್ಲದೆ ತೂಕ, ಸೊ ಯಾವ ಹೆಣ್ಮಕ್ಕಳಾಯಿತು ಅಥವಾ ಪುರುಷರಾಯಿತು ಯಾರ್ದು ತೂಕ ಹೆಚ್ಚಿದೆ ಅದು ಆಬ್ವಿಯಸ್ಲಿ ಅದು ಮೊಣಕಾಲುಗಳು ಆ ಭಾರವನ್ನು ಹೊರಬೇಕಲ್ವಾ. ಸೊ ತೂಕ ಹೆಚ್ಚಿರುವುದು ಕೂಡ ಒಂದು ಕಾರಣ ಆಗುತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮೊಣಕಾಲು ನೋವು ಅಂತ ಹೇಳ್ಬೋದು. ಇದೆಲ್ಲವನ್ನು ಬಿಟ್ಟು ಕೊನೆಯದಾಗಿ ಅಂತ ಹೇಳ್ಬೇಕಂತಂದ್ರೆ ಅನುವಶಕತೆಯೂ ಕೂಡ ಒಂದು ತಕ್ಕ ಮಟ್ಟಿಗೆ ಪಾತ್ರ ವಹಿಸುತ್ತೆ. ಅಂದ್ರೆ ಅವ್ರ ಮನೆಯಲ್ಲಿ ಯಾರೋ ಅಜ್ಜ ಅಥವಾ ಅಜ್ಜಿ ತಾಯಿ ಇದ್ರೂ ಕೂಡ ನೆಕ್ಸ್ಟ್ ಅವ್ರು ಇರೋ ಮಕ್ಕಳಿಗೆ ಒಂಚೂರು ಬರಬಹುದು. ಅಂದ್ರೆ ಒಂದು ಅದು ಒಂದು ಕೂಡ ಒಂದು ರೀತಿಯಲ್ಲಿ ಪಾತ್ರ ವಹಿಸುತ್ತೆ. ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಅವರ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ, ಅದ್ರ ಎಲ್ಲರ ಜೊತೆಗೂ ಕೂಡ ಅನುವಂಶಿಕತೆ ಅನ್ನೋದು ಲಾಸ್ಟಿಗೆ ಬರುತ್ತೆ, ಕೊನೆಯದಾಗಿ ಬರುತ್ತೆ. ಬಟ್ ಇದು ಕೂಡ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು.
0: ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ನಿಂತು ಮಾಡೋದ್ರಿಂದ ಇದು ಹೆಚ್ಚಾಗಿ ಸಂಧಿವಾತ ನಿಂತು ಕೆಲಸ ಮಾಡೋರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಹೆಚ್ಚಾಗಿ ಜನ ಕೂತ್ಕೊಂಡು ಇವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಈ ಒಂದು ಸಂಧಿವಾತ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ?
1: ನಿಜ ಅನುಪಮ ಅವರ, ನೀವು ಹೇಳುದು ನಿಂತ್ಕೊಂಡೆ ಅಷ್ಟೆಲ್ಲ, ಕೂತಿರೋರಿಗೂ ಹೆಂಗಾಗುತ್ತೆ ಅವ್ರಿಗೂ ಸಂದ ನೋವು ಬರುತ್ತೆ. ಯಾಕಂದ್ರೆ ಇದೇ ಸೇಮ್, ನಾನು ಆವಾಗಲೇ ನಿಮ್ಗೆ ಉದಾಹರಣೆ ಕೊಟ್ಟೆ, ಒಂದು ವಸ್ತು ಯಾವ್ದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದು ಹಾಳಾಗುತ್ತೆ. ಅದೇ ತರ ಅದರ ವಿರುದ್ಧವಾಗಿಯೂ ಕೂಡ ಒಂದು ವಸ್ತುವನ್ನು ನೀವು ಬಳಕೆ ಮಾಡದೆ ಹೋದ್ರೂ ಕೂಡ ಅದು ಹಾಳಾಗುತ್ತೆ. ಸೊ ಹಂಗೆ ಅದಕ್ಕೆ ನೋಡಿ, ನೀವು ಯಾರಾದ್ರೂ ಹೇಳಿ, ಯೋಗಿಗಳಾಗ್ಲಿ ಸಂತರಿಗಳಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವನ ಶೈಲಿಯಲ್ಲಿ ಲಘು ವ್ಯಾಯಾಮವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಯಾವುದು ಕೂಡ ಅತಿಯಾಗೂ ಇರಬಾರ್ದು, ತುಂಬಾ ಕಡಿಮೆನೂ ಇರಬಾರ್ದು. ಅದಕ್ಕೆ ತಕ್ಕಂಗೆ ಅದರ ಶಕ್ತಿಗೆ ಅನುಗುಣವಾಗಿ ನಾವು ಅದನ್ನ ಬಳಸ್ತಾ ಇರಬೇಕು. ಸೊ ಶಕ್ತಿ ಮೀರಿ ಯಾವುದನ್ನು ಕೂಡ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಹಾಳಾಗೋದೆ. ಸೊ ಅದೇ ತರ ಕೂತ್ಕೊಂಡ್ ಬಿಟ್ಟಾರು ಮಾಡ್ತಾರಲ್ಲ, ಅವ್ರಿಗೂ ಕೂಡ ಸನ್ನು ಬರ್ಬೋದು. ಅದಕ್ಕೆ ವಿಶೇಷವಾಗಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೂತು ಜಾಸ್ತಿ ವರ್ಕ್ ಮಾಡೋರಲ್ಲಿ ಅಥವಾ ಕೆಲಸ ಮಾಡೋರಲ್ಲಿ ಅಗ್ನಿ ಅಂದ್ರೆ ಡೈಜೆಷನ್ ಪವರ್ ಅನ್ನು ಏನ್ ಹೇಳ್ತೀವಿ ಅದು ಸರಿಯಾಗಿರೋದಿಲ್ಲ. ಅಂದ್ರೆ ಊಟ ಮಾಡಿದ್ದು ಆಹಾರ ಸರಿಯಾಗಿ ಪಚನೆ ಆಗದೆ ಇರೋದ್ರಿಂದ ಅವರಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಂದನ್ನ ಒಳಗೊಂಡ್ರೆ, ಮೊಣಕಾಲುಗಳನ್ನು ಒಳಗೊಂಡ್ರೆ ಅವರಲ್ಲಿ ಮೊಣಕಾಲು ನೋವಿನ ಕಾಣಿಸುತ್ತೆ, ಅಥವಾ ಕತ್ತಲ್ಲಿ ಹೋದ್ರೆ ಕತ್ ನೋವು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ.
0: ಮೇಡಮ್, ಇವಾಗ ಈ ಒಂದು ಸಂಧಿವಾತದಲ್ಲಿ ಏನಾದ್ರೂ ವಿಧಗಳೇನಾದ್ರೂ ಇದೆಯಾ?
1: ಸಂಧಿವಾತದಲ್ಲಿ ವಿಧಗಳಿವೆ. ಅಂದ್ರೆ ಇವಾಗ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಾಗಿ ಡಿಜೆನರೇಟಿವ್ ಕ್ರಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಡಿಜೆನರೇಟಿವ್ ಅಂದ್ರೆ ಕ್ಷಯ, ವಯಸ್ಸಾದಂಗೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಣಗಳು ಅವುಗಳದ್ದೇ ಆದ ವಯಸ್ಸಿನ ಅನುಗುಣವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹಂಗೆ ಅದು ಡಿಜೆನರೇಟಿವ್ ಅಂತ ಹೇಳ್ತೀವಿ. ಇನ್ನೊಂದು ಆರೇ ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ಹೇಳಿರ್ತೀವಿ. ಅದು ರುಮಟಾಯ್ಡ್ ಅರ್ಥ್ರೈಟಿಸು ಇದು ನೀ ಆಸ್ಟಿಯೋಆರ್ಥ್ರೈಟಿಸ್ಗೆ ವಿರುದ್ಧ. ಅಂದ್ರೆ ನೀ ಆಸ್ಟಿಯೋಆರ್ಥ್ರೈಟಿಸ್ ಹೆಂಗಿದೆ, ಜಾಸ್ತಿ ನೀವು ಬಳಕೆ ಮಾಡೋದ್ರಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ಒಂದೆರಡು ತಾಸು ನಿಂತು ಬಿಟ್ರೆ ಸಾಕು ನನಗೆ ನೋವು ಬರುತ್ತೆ, ಅಥವಾ ಎಲ್ಲಾದರೂ ವಾಕಿಂಗ್ ಹೋಗಿ ಬಂದ್ರೂ ನೋವು, ನೀವು ತೂಕ ಕಡಿಮೆ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ತೀರಾ, ಹೋಗಿ ಬಂದ್ರೆ ನಂಗೆ ನೋವು ಜಾಸ್ತಿ ಆಗುತ್ತೆ, ಅದೇ ರೆಸ್ಟ್ ಮಾಡಿದ್ರೆ ಒಂಚೂರು ಪರವಾಗಿಲ್ಲ. ಈ ಲಕ್ಷಣ ಮುಖ್ಯವಾಗಿ ಮೊಣಕಾಲು ನೋವು ಅಂದರೆ ನೀ ಆಸ್ಟಿಯೋಆರ್ಥ್ರೈಟಿಸಲ್ಲಿ ಕಾಣಿಸುತ್ತೆ. ಅದೇ ರುಮಟಾಯ್ಡ್ ಆರ್ಥ್ರೈಟಿಸ್ ಆದರೆ ಅವ್ರಿಗೆ ಕೂತ್ಕೊಂಡ್ಬಿಟ್ಟು ತುಂಬ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ರೆ ನೋವು ಜಾಸ್ತಿ ಆಗುತ್ತೆ. ವಾಕಿಂಗ್ ಮಾಡ್ತಾ ಇದ್ರೆ ಅಥವಾ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಇನ್ಫ್ಲಮೇಟ್ರಿ ಅಂತ ಕರಿತೀವಿ ನಾವು, ಅಂದ್ರೆ ಒಂದು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಇರೋದ್ರಿಂದ ಬರತಕ್ಕಂಥದ್ದು. ಇನ್ನೊಂದು ಗೌಟಿ ಅರ್ಥ್ರೈಟಿಸ್ ಅಂತ ಬರುತ್ತೆ, ಅದು ಯೂರಿಕ್ ಆಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಶರೀರದಲ್ಲಿ ಶೇಖರಣೆ ಆಗೋದ್ರಿಂದ ಕಾಣಿಸಿಕೊಳ್ತದೆ. ಈ ತರ ವಿಧವಾಗಿ ಇರುತ್ತೆ. ಸೊ ಯಾವುದೇ ಸಣ್ಣ ಇದ್ರೂ ಕೂಡ ನಾವು ನುರಿತ ವೈದ್ಯರಿಂದ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ, ಯಾವ್ದಿದು ಡಿಜೆನರೇಟಿವ್ ಇನ್ಫ್ಲಮೇಟರಿನ ಅಥವಾ ಗೌಟಿ ಅರ್ಥ್ರೈಟಿಸ್ ಅಂತ ಹೇಳಿ.
0: ಮೇಡಮ್, ಇವಾಗ ಯಾವ ರೀತಿ ಸಂಧಿವಾತದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಇವಾಗಲೇ ತಾವು ಹೇಳಿದ್ರಿ ಒಂದೆರಡು ಲಕ್ಷಣ ಲಕ್ಷಣಗಳ ಬಗ್ಗೆ, ಇನ್ನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ.
1: ಇವತ್ತಿನ ನಮ್ದು ವಿಷಯ ಇರೋದು ಸಂಧಿಗತವಾದ, ಅಂದರೆ ನೀ ಓಸ್ಟಿಯೋಆರ್ಥ್ರೈಟಿಸ್ ಕ್ರಾನಿಕ್ ಡಿಜನರೇಟಿವ್. ಇದರ ಮುಖ್ಯವಾದ ಲಕ್ಷಣಗಳು ಅಂದ್ರೆ ಎರಡು ಮನ್ಕಾಲ್ ನೋವುಗಳಲ್ಲಿ ಅಥವಾ ಒಂದೇ ಮನ್ಕಾಲಲ್ಲಿ ನೋವು ಇರೋದು. ಆ ನೋವು ಜಾಸ್ತಿ ಕೆಲಸ ಮಾಡೋದ್ರಿಂದ, ಜಾಸ್ತಿ ನಿಂತ್ಕೊಳ್ಳೋದ್ರಿಂದ, ಜಾಸ್ತಿ ವಾಕಿಂಗ್ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ರೆ ಅವ್ರಿಗೆ ಹಿತ ಅನಿಸ್ಬೋದು, ಅಥವಾ ಬಿಸಿನೀರನ್ನುಗಳನ್ನು ಯೂಸ್ ಮಾಡಿದ್ರೆ ಆ ಥರ ನಾವು ಡಿಫ್ರೆನ್ಸೇಷನ್ ಮಾಡ್ಬೋದು. ಒಂದು ಇನ್ನೊಂದು, ನಡಿಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಆ ಸಂಧಿಗಳಲ್ಲಿ ಶಬ್ದ ಬರುತ್ತೆ, ಕಟ್ ಕಟ್ ಅಥವಾ ಕ್ರ್ಯಾಕಿಂಗ್ ಶಬ್ದ ಬರುತ್ತೆ. ಒಂದು ಮತ್ತೆ ಕೈ ಕಾಲುಗಳನ್ನು ಚಾಚಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ನೋವು ಬರುತ್ತೆ. ಆಮೇಲೆ ಕೂತ್ಕೊಂಡ್ಬಿಟ್ಟು, ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಎದ್ದು ನಿಲ್ಬೇಕಾದ್ರೂ ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಕಮೋಡೇ ಯೂಸ್ ಮಾಡ್ಬೇಕಂತ ಅನ್ಸುತ್ತೆ, ಅಂದ್ರೆ ಇಂಡಿಯನ್ ಟಾಯ್ಲೆಟ್ ಅನ್ನ ಏನೈತೆ ಅದು ಕಷ್ಟ ಆಗುತ್ತೆ ಆದ್ರೆ. ಆಮೇಲೆ ಅಪ್ ಸ್ಟೇರ್ಸ್ ಗಳನ್ನು ಏರ್ಬೇಕಾದ್ರೆ, ಇಳಿಬೇಕಾದ್ರೆ ಕಷ್ಟ ಆಗುತ್ತೆ. ಆಟೋ ಬಸ್ ಗಳಿಂದ ಇಳಿಬೇಕಾದ್ರೆ ನೋವು ಬರುತ್ತೆ, ಒಮ್ಮಿಂದೊಮ್ಮೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಇವೆಲ್ಲ ಸಂಧಿವಾತಗಳ ಲಕ್ಷಣಗಳು.
0: ಈಗ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಮೇಡಮ್, ಈ ಒಂದು ಸಂಧಿವಾತ ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ, ಅದಕ್ಕೆ ಕಾರಣ ಏನಿರಬಹುದು ಅಂತ?
1: ಹೆಣ್ಮಕ್ಳು ಕಾರ್ಯನಿರ್ವಹಣೆ ಮಾಡ್ತಕ್ಕಂತ ಪರಿಸ್ಥಿತಿ ಅಂತ ಹೇಳ್ಬೋದು. ಅವರು ಜಾಸ್ತಿ ಹೆಚ್ಚಾಗಿ ಎದ್ನಿತ್ತು ಮಾಡೋದ್ರಿಂದ ಆ ಎರಡೇ ಮನ್ಕಾಲುಗಳು ದೇಹದ ಭಾರವನ್ನು ಹೊರಬೇಕಾಗುತ್ತೆ ಒಂದು. ಇನ್ನೊಂದು, ಅವರಲ್ಲಿ ಮುಟ್ಟು ನಿತ್ತಾದ ನಂತರ ಇಸ್ಟ್ರೋಜನ್ ಅಂತಕ್ಕಂತ ಹಾರ್ಮೋನಲ್ ಲೆವೆಲ್ ಕಡಿಮೆ ಆಗೋದ್ರಿಂದ ಇನ್ನೊಂದು. ಅವರ ಶರೀರ ರಚನೆ ಪುರುಷರ ಮನ್ಕಾಲುಗಳ ರಚನೆಗೆ ನೋಡಿದ್ರೆ ಮೈಕ್ರೋ ಲೆವೆಲಲ್ಲಿ ಇರೋದ್ರಿಂದ ಒಂದು. ಈ ಮೂರು ಕಾರಣಗಳಿಂದ ಹೆಣ್ಮಕ್ಕಳಲ್ಲಿ ಇದು ಜಾಸ್ತಿಯಾಗಿ ಕಂಡುಬರುತ್ತೆ.
0: ಇನ್ನು ಸಂಧಿವಾತ ಅನ್ನೋದು ಇವಾಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರಿ, ಅವರಿಗೆ ಮಾಸಿಕ ಋತು ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಅದ್ರ ಜೊತೆಗೆ ಈ ಸಂಧಿವಾತನೂ ಇದ್ರೂ ನೋವು ಏನಾದರೂ ಹೆಚ್ಚಾಗುವಂತ ಸಾಧ್ಯತೆ ಏನಾದರೂ ಇರುತ್ತಾ ಅಂತ?
1: ಅವ್ರದ್ದು ಪಿರಿಯಡ್ ಅಥವಾ ಈ ನೋವಿಗೆ ಡೈರೆಕ್ಟ್ ಆಗಿ ಯಾವುದೇ ತರಹದ ಸಂಬಂಧ ಇಲ್ಲ, ಆದರೂ ಕೂಡ ಅವ್ರಿಗೆ ಏನು ಪಿರಿಯಡ್ ಬರುತ್ತಲ್ಲ ಅವಾಗ ಹೊಟ್ಟೆ ನೋವು ಇರೋದ್ರಿಂದ ಈ ಮನ್ಕಾಲು ನೋವಿನ ಇಂಟೆನ್ಸಿಟಿ ಅವ್ರಿಗೆ ಜಾಸ್ತಿ ಅನಿಸ್ಬೋದು ಹೊರತು ಅದಕ್ಕಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ.
0: ಮೇಡಮ್, ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಆಹಾರ ಕ್ರಮ ಆಗಿರ್ಬೋದು ಅಥವಾ ಜೀವನ ಶೈಲಿ ಆಗಿರ್ಬೋದು ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಇವಾಗ ಚಿಕಿತ್ಸೆ ಅಂತ ಬಂದಾಗ ನೀವು ಹೇಳ್ದಂಗೆ ಜೀವನ ಶೈಲಿಗೆ ನಾವು ಎಲ್ಲರೂ ಆದ್ಯತೆ ಕೊಡಬೇಕಾಗುತ್ತೆ. ಜೀವನ ಶೈಲಿದ ಮೇಲೇ ನಮ್ಮ ಆರೋಗ್ಯ, ನಮ್ಮ ಶರೀರದ ಆರೋಗ್ಯ ನಿಂತಿರೋದ್ರಿಂದ ಎಲ್ಲರೂ ಮುಖ್ಯವಾಗಿ ಮೊದಲಿಗೆ ತಮ್ಮ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕಾಗುತ್ತೆ. ಜೀವನ ಶೈಲಿ ಅಂತಂದ್ರೆ ಏನು? ನಾವು ಮೊದಲೇ ಹಾಗೆ ಮಾತಾಡಿದ ಹಾಗೆ ಶರೀರದ ತೂಕ ಹೆಚ್ಚಿದ್ರೆ ಮನ್ಕಾಲೇ ಹೊರಬೇಕಲ್ವಾ? ಸೊ ಅದಕ್ಕೆ ಫಸ್ಟಿಗೆ ಅವರು ತಮ್ಮ ತೂಕದ ಕಡೆಗೆ ಗಮನ ಹರಿಸಬೇಕು, ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಒಂದು, ಯಾವುದೇ ಜಂಕ್ ಫುಡ್ ಆಗಲಿ, ಫಾಸ್ಟ್ ಫುಡ್ ಆಗಲಿ, ಅಂಥದ್ದು ಆಹಾರ ಪದ್ಧತಿಯನ್ನು ನಿಲ್ಲಿಸಬೇಕಾಗುತ್ತೆ. ಆಮೇಲೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ವಾತಕರ ಆಹಾರ ಯಾವುದಿರುತ್ತೆ ಅದು, ಹಂಗಾದರೆ ಯಾವುದು ವಾತಕರ ಆಹಾರ ಅಂತ ನೀವು ಕೇಳ್ಬೋದು. ಅಂದರೆ ಬಟಾಟೆ ಅಂತ ಹೇಳ್ತೀವಿ, ಬದನೆಕಾಯಿ, ಯಾವುದೇ ಒಂದು ಹಬ್ಬ ಇದ್ದರೆ ಫಸ್ಟಿಗೆ ಬರೋದೇ ಇದು ಬಟಾಟೆ ಮತ್ತು ಬದನೆಕಾಯಿ ಅಲ್ವಾ? ಸೊ ಆ ಥರ ವಾತಕರ ಆಹಾರಗಳನ್ನು ಕಡಿಮೆ ಮಾಡಬೇಕು. ಆಮೇಲೆ ಇವಾಗಂತೂ ನಿಮ್ಗೆ ಗೊತ್ತಿರ್ಬೋದು ಅನ್ಪೋರು, ಎಲ್ಲರ ಮನೇಲಿ ಸಂಜೆ ಟೀ ಜೊತೆಗೆ ಚುನ್ಮುರಿ ಅಂತ ಹೇಳ್ತೀವಿ. ನಮ್ಮ ಈ ಕಡೆ ಅಂತೂ ಎಲ್ರಿಗೂ ಗೊತ್ತು ಉತ್ತರ ಕರ್ನಾಟಕದಲ್ಲಿ ಚುನ್ಮುರಿ. ಸೊ ಅದು ವೃಕ್ಷ ಅಂತ ಕರಿತೀವಿ ನಾವು, ಅದು ಆಹಾರ ವೃಕ್ಷ ಅಂತ ಹೇಳ್ತೀವಿ. ಸೊ ವೃಕ್ಷ ಅನ್ನೋ ವೃಕ್ಷಾಹಾರ ಏನಿದೆ ಅಲ್ಲ, ವಾತ ದೂಷಣೆ ಮಾಡಲಿಕ್ಕೆ ಅದು ಫಸ್ಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಂತ ಆಹಾರ ಪದ್ಧತಿಗಳನ್ನು ಮೊಟ್ಟ ಮೊದಲಿಗೆ ನಿಲ್ಲಿಸ್ಬೇಕು ಒಂದು. ಆಮೇಲೆ ಅವರು ದಿನಾಲೂ ಸ್ನಾನ ಮಾಡಬೇಕಾದ್ರೆ ಯಾವುದೇ ಎಣ್ಣೆ ಅಂದರೆ ತಿಲತೈಲ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅದನ್ನು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಬೋದು. ಇದು ಅವ್ರಿಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಬಟ್ ಅವರು ಯಾವುದೇ ಒಂದು ನುರಿತ ವೈದ್ಯರಿಂದ ತಪಾಸಣೆಗೊಳಗಾಗಿನೇ ಮಾಡಬೇಕು. ಬಟ್ ಈ ಇದನ್ನೆಲ್ಲ ಅವರು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೋದು. ಅಂದರೆ ಪ್ರಿವೆಂಟಿವ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಸೊ ಅದು ಆ ಪರಿಸ್ಥಿತಿ ಅವರು ರೀಚ್ ಆಗೋದಕ್ಕಿಂತ ಮುಂಚೆ ಈ ಜೀವನ ಶೈಲಿಗಳನ್ನು ಫಾಲೋ ಮಾಡಿದ್ರೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಈ ಸಂಧಿವಾತಕ್ಕೂ ಮತ್ತು ವಾತ ದೋಷಕ್ಕೂ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ?
1: ಹೌದು, ಅವು ಅದಿಲ್ಲದೆ ಆಗೋದೇ ಇಲ್ಲ. ಅವು ನಾವು ಹೇಳ್ಬೋದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅವ್ರ ಬೋತ್ ಆರ್ ಬ್ರದರ್ಸ್ ಅಂತಾನೆ ಹೇಳ್ಬೋದು. ಸಂಧಿ ವಾತ ಎಲ್ಲಿ ಸಂಧಿ ಹೋಗ್ಬಿಟ್ಟೆ ಬರೋದು ಅಂತ.
0: ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ ಆಯುರ್ವೇದದಲ್ಲಿ?
1: ಆಯುರ್ವೇದದಲ್ಲಿ ನಮ್ಮ ಚಿಕಿತ್ಸಾ ಪದ್ಧತಿ ಅಂತ ಬಂದಾಗ ಪಂಚಕರ್ಮನೇ ಆದ್ಯತೆ ನಾವು ನೀಡ್ತೀವಿ. ಅದರಲ್ಲಿ ಅಭ್ಯಂಗ ಅಂತ ಬರುತ್ತೆ. ಅಭ್ಯಂಗ ಅಂದರೆ ಆಯಿಲಿಂದ ಮಸಾಜ್ ಅಂತೇಳಿ. ಅದರಲ್ಲಿ ಎರಡು ಥರ ಬರುತ್ತೆ, ಒಂದು ಬಾಹ್ಯ, ಇನ್ನೊಂದು ಅಭ್ಯಂತರ ಅಂತ ಹೇಳಿ. ಬಾಹ್ಯ ಅಂತಂದರೆ ಹೊರಗಡೆ ಮಾಡ್ತಕ್ಕಂತಹ ಮಸಾಜು. ಸೊ ಅದು ಒಂದು. ಇನ್ನೊಂದು ಮೊಣಕಾಲ ನೋವು, ನಾವು ಈಗ ಮಾತಾಡ್ತಾ ಇರೋ ವಿಷಯ ನೀ ಓಸ್ಟಿಯೋಆರ್ಥ್ರೈಟಿಸ್ ಆಗಿರೋದ್ರಿಂದ ಮೊಣಕಾಲುಗಳ ಮೇಲೆ ಒಂದು ಕಟ್ಟಿ ಥರ ಕಟ್ಬಿಟ್ಟು, ಹಿಟ್ಟಿನಿಂದ ಕಟ್ಬಿಟ್ಟು ಅದರಲ್ಲಿ ಬಿಸಿ ಮಾಡಿರ್ತಕ್ಕಂಥ ವಾತಾಹರ ತೈಲಗಳನ್ನು ಯೂಸ್ ಮಾಡಿಬಿಟ್ಟು ಜಾನು ಬಸ್ತಿ ಅಂತ ಹೇಳಿ ಮಾಡ್ತೀವಿ ಒಂದು. ಇನ್ನೊಂದು ವಾತನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಬಸ್ತಿ ಚಿಕಿತ್ಸಾ ಅಂತ ಬರುತ್ತೆ. ಅಲ್ಲಿ ರೆಕ್ಟಲ್ ರೂಟ್ ಮುಖಾಂತರ, ಗುದದ್ವಾರದ ಮುಖಾಂತರ ಔಷಧಿಗಳನ್ನು ಕೊಡತಕ್ಕಂಥ ಒಂದು ಪದ್ಧತಿ ಇದೆ. ಆಮೇಲೆ ಅಭ್ಯಂತರ ಅಂತ ಹೇಳಿದೆ. ಅಭ್ಯಂತರ ಅಂತಂದ್ರೆ ಹೊಟ್ಟೆಯೊಳಗಡೆ ತಗೊಳ್ಲಿಕ್ಕೆ ಅಂತಾನೆ ಕೆಲವೊಂದು ತುಪ್ಪಗಳು ಅದು ಬರ್ತವೆ. ಸೊ ಅದ್ರಗಳ ಉದ್ದೇಶ ಅಂತಂದ್ರೆ ಅವ್ರದ್ದು ಡೈಜೆಷನ್ ಫೈರ್ ಮೇಂಟೈನ್ ಆಗಿರ್ಬೋದು, ಆಮೇಲೆ ಸಂಧಿಗಳ ಆರೋಗ್ಯ ಹೆಚ್ಚಿಸ್ಲಿಕ್ಕಂತ ಇರ್ಬೋದು, ಕಾರ್ಟಿಲೇಜ್ ಅಥವಾ ಎಲ್ಬು ಅಂತ ಏನ್ ಮಾತಾಡಿದ್ವಿ ಅವುಗಳ ಆರೋಗ್ಯವನ್ನು ಹೆಚ್ಚಿಸತಕ್ಕಂಥ ಔಷಧಿಗಳನ್ನ ಯೂಸ್ ಮಾಡ್ತಕ್ಕಂತ ಕೊಡ್ತೀವಿ ಒಂದು ಈ ತರ. ಆಮೇಲೆ ತೂಕ ಹೆಚ್ಚಿರೋರಿಗೆ ಅಂತ ಹೇಳೇನೆ ಬೇರೆ ಟ್ರೀಟ್ಮೆಂಟ್ಗಳೇ ಇದಾವೆ ಪಂಚಕರ್ಮದಲ್ಲಿ, ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವ್ರಿಗೆ ಆರೋಗ್ಯ ಲಾಭವಾಗುತ್ತೆ.
0: ಇನ್ನು ಮೇಡಮ್, ಈಗ ಸಂಧಿವಾತ ಬರದೇ ಇರೋ ಹಾಗೆ, ಈಗ ಸಂಧಿವಾತ ಬಂದ ಮೇಲೆ ಯಾವ ರೀತಿ ಜೀವನ ಕ್ರಮ ಆಹಾರ ಪದ್ಧತಿ ಅದ್ರ ಬಗ್ಗೆ ತಿಳಿತು, ಇನ್ನು ಈ ಸಂಧಿವಾತ ಬರೋದಕ್ಕಿಂತ ಮುಂಚೆನೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ?
1: ಮುಂಜಾಗ್ರತಾ ಕ್ರಮಗಳಂತ ಹೇಳಿದ್ರೆ ಅವರು ತಮ್ಮ ಆರೋಗ್ಯವನ್ನೇ ಮೊದಲು, ಆರೋಗ್ಯವೇ ಭಾಗ್ಯ ಅಂತ ಹೇಳಿದ ಹಾಗೆ ತಮ್ಮ ಆರೋಗ್ಯದ ಕಡೆಗೆ ಮುಖ್ಯವಾಗಿ ಅವರು ತಮ್ಮ ಏನಂತ ಹೇಳ್ತೇವೆ ಮೇಂಟೈನ್ ಮಾಡಲಿಕ್ಕೆ ಅವರು ತಮ್ಮ ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ ಆರು ಗಂಟೆ ಆ ಥರ ಎದ್ಬಿಟ್ಟು ಲಘು ವ್ಯಾಯಾಮಗಳನ್ನು ಮಾಡಿ, ಆಮೇಲೆ ನೀ ಸ್ಟ್ರೆಂದನಿಂಗ್ ಎಕ್ಸಸೈಸಸ್ ಅಂತಾನೆ ಬರುತ್ತೆ, ಆ ನೀ ಸ್ಟ್ರೆಂದನಿಂಗ್ ಎಕ್ಸಸೈಸ್ಗಳ ಏನೇನಪ್ಪ ಅಂತ ಹೇಳಿ ಅದನ್ನು ಬಂದ್ಬಿಟ್ಟು ನುರಿತ ವೈದ್ಯರಿಂದ ಅರ್ಥ ಮಾಡಿಕೊಂಡು ದಿನಾಲು ಅದನ್ನು ಫಾಲೋ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮತ್ತು ಯೋಗ ಮಾಡೋದಾಗಿರ್ಬೋದು. ಪ್ರಾಣಾಯಾಮ ಯೋಗ ಅಂತಂದರೆ ಅದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ, ಅದು ಒಂದಾಗಿರ್ಬೋದು. ಆಮೇಲೆ ಆಹಾರ ಪದ್ಧತಿಯಲ್ಲಿ ಸರಿಯಾದ ಆಹಾರ ಪದ್ಧತಿ ಕ್ರಮವನ್ನು ಪಾಲಿಸೋದು, ಸರಿಯಾದ ಆಹಾರ ಪದ್ಧತಿ ಕ್ರಮ ಅಂತಂದರೆ ಸರಿಯಾದ ವೇಳೆಗೆ ಊಟ ಮಾಡೋದು. ಇವಾಗ ಎಲ್ಲರೂ ಹೆಂಗಂತಂದರೆ ಮುಂಚೆ ಎಲ್ಲ ಆದರೆ 10 ಗಂಟೆಗೆ ಎಲ್ಲರೂ ಮಲಗೋರು, ಈಗ 10 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಸೊ ಊಟ ಮುಗಿಸೋದೆ ಅವ್ರು 11-12 ಗಂಟೆ ಆಗುತ್ತೆ. ಸೊ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದೆಲ್ಲ ನಾವು ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ದೂಷಣಗೊಂಡ್ಬಿಟ್ಟು ಆರೋಗ್ಯ ನಮ್ದು ಹದಗೆಡುತ್ತೆ ಅಂತೇಳಿ. ಸೊ ಈ ಥರ ಅವರು ತಮ್ಮ ಜೀವನ ಶೈಲಿಯನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಅವರು ಅದರಿಂದ ದೂರ ಇರಬಹುದು ಅಂತ ಹೇಳ್ಬೋದು.
0: ಇನ್ನು ಮೇಡಮ್, ಕೆಎಲ್ಇ ಶ್ರೀ ಭೀಮ್ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಇವೆಲ್ಲ ಚಿಕಿತ್ಸಾ ಪದ್ಧತಿಗಳು ಜಾರಿಯಲ್ಲಿವೆ ಅಂತ
1: ಅನುಭವ ಈಗ ಸದ್ಯಕ್ಕಂತ ಹೇಳಬೇಕಂದ್ರೆ ಇನ್ನೂ 2 ತಿಂಗಳವರೆಗೂ ನಮ್ಮಲ್ಲೇ ಒಂದು ಸಂಧಿಗತ ವಾತ ಹೆಣ್ಮಕ್ಳಿಗೋಸ್ಕರ ಅಂತಲೇ ಹೇಳಿ, ಅಂದರೆ ನಿಂತಿರ್ತಕ್ಕಂಥ ಹೆಣ್ಮಕ್ಕಳು ಯಾರೆಲ್ಲ ಇದ್ದಾರೆ 40-60 ವಯಸ್ಸಿನವರಿಗೆ ಯಾರೆಲ್ಲ ಬರ್ತಾರಲ್ಲ ಅವ್ರಿಗಂತಾನೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ನಡೀತಾ ಇದೆ, PhD ವರ್ಕ್ ಒಂದು ನಡೀತಾ ಇದೆ. ಅದರಲ್ಲಿ ಆ ಥರ ಯಾರಾದರೂ ಹೆಣ್ಮಕ್ಳು ಇದ್ದರೆ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆ ಶಾಪುರ್ ಅಲ್ಲಿ ಬಂದುಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಬೋದು. ಅವ್ರಿಗೆ ಮಾಡ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ಅಂತ ಏನು ಹೇಳ್ತೀವಿ ಅವು ಕೂಡ ಫ್ರೀ ಕೊಡ್ತೀವಿ, ಆಮೇಲೆ ಮೆಡಿಸಿನು ಫ್ರೀ ಆಗಿ ಕೊಡ್ತೀವಿ. ಸೊ ಈ ಇದರ ಅವರ ಪ್ರಯೋಜನ ಲಾಭಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ.
0: ಮೇಡಮ್, ಈಗ ಬಹಳಷ್ಟು ಜನರಲ್ಲಿ ಈ ಒಂದು ಸಂಧಿವಾತದ ಬಗ್ಗೆ ಹಾಗೇನೆ ಈ ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಯಾವುದೋ ಒಂದು ತೈಲವನ್ನ ತೆಗೆದುಕೊಂಡು ಮಸಾಜ್ ಮಾಡೋದ್ರಿಂದ ಅದರಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಈ ರೀತಿಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ.
1: ಹೌದು ಅನುಪಮರು, ಇವಾಗ ಕೆಲವೊಂದು ಜನ ಹೆಂಗೆ ಸಂಧಿಗತವಾತ ಅಂದ್ಬಿಟ್ರೆ ಆ ಎಣ್ಣೆ ಹಚ್ಕೊಳ್ಳಿ, ಈ ಎಣ್ಣೆ ಹಚ್ಕೊಳ್ಳಿ, ಇದನ್ನ ಕಾಸು ಬಿಟ್ಟು ಹಚ್ಕೊಳ್ಳಿ, ಅದನ್ನ ಕಾಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು, ನುರಿತ ವೈದ್ಯರಿಂದನೇ ಹೇಳ್ಬೇಕು. ನಾವು ಮುಂಚೆ ಮಾತಾಡಿದ್ವಿ ಅಲ್ಲ ಯಾವೆಲ್ಲ ವಿಧಗಳಿದೆ ಸಂಧಿವಾತದಲ್ಲಿ, ಆರ್ಥರೈಟಿಸ್ ಅಲ್ಲಿ ನೀ ಓಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಡಿಜೆನರೇಟಿವ್ ಅಂತ ಹೇಳಿದ್ವಿ, ರುಮಟಾಯ್ಡ್ ಅಂದ್ರೆ ಇನ್ಫ್ಲೇಮೇಟ್ರಿ ಅಂತ ಹೇಳಿದ್ವಿ. ಇವಾಗ ರುಮಟಾಯ್ಡ್ ಅವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದ್ಬಿಟ್ಟು ಅವರು ಎಣ್ಣೆ ಅಥವಾ ತೈಲವನ್ನು ಹಚ್ಚಿದ್ರೆ ಯಾವುದೇ ಇದು ಆಯುರ್ವೇದ ತೈಲ ಕೊಟ್ಟಿದ್ದಾರೆ ನಾವು ಹಚ್ಕೊಂಡಿದ್ದೀವಿ ಅಂತೇಳಿ ಅವರೇ ತಂದ್ಬಿಟ್ಟು ಹಚ್ಕೊಂಡ್ರೆ ನೋವು ಹೆಚ್ಚಾಗುತ್ತೆ. ಸೊ ಆವಾಗ ಅವರು ಜನಗಳಾಗಿರ್ಬೋದು ಅಥವಾ ಆ ಸಮಾಜ ಏನನ್ನುತ್ತೆ ಆಯುರ್ವೇದ ಎಣ್ಣೆ ಕೆಲಸ ಮಾಡಲಿಲ್ಲ. ಸೊ ಆ ಥರ ಇರೋದಿಲ್ಲ. ಯಾರಿಗೆ ಕೆಲವೊಬ್ರಿಗೆ ಎಣ್ಣೆ ಸರಿಯಾಗಿ ಒಗ್ಗುತ್ತೆ, ಇನ್ನೊಬ್ರಿಗೆ ಸರಿಯಾಗಿ ಒಗ್ಗೋದಿಲ್ಲ. ಸೊ ಅದನ್ನು ನೀವು ನುರಿತ ವೈದ್ಯರಿಂದನೇ ಮಾಡಿಸ್ಕೋಬೇಕು. ಇವನ್ ತುಂಬ ತೈಲಗಳಿವೆ, ನಾರಾಯಣ ತೈಲ, ದಶಮೂಲ ತೈಲ, ಈ ತೈಲಗಳನ್ನು ನೀವು ಕಾಮನ್ ಆಗಿ ನೋಡ್ತೀರಾ, ಕೆಲವೊಬ್ರು ಜನ ಯೂಸ್ ಮಾಡ್ತಾರೆ. ಬಟ್ ಅದು ಯಾರಿಗೆ ಯಾವುದು ತೈಲ ಯೂಸ್ ಆಗುತ್ತೆ, ಯಾವುದು ಸರಿಯಾಗಿ ಅವರ ಶರೀರಕ್ಕೆ ಒಗ್ಗುತ್ತೆ ಅನ್ನೋದನ್ನು ನುರಿತ ವೈದ್ಯರ ಹತ್ರ ತೋರಿಸ್ಕೊಂಡೇ ಅವರು ತಪಾಸಣೆ ಮಾಡಬೇಕಾಗುತ್ತೆ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನಾನು ಎಲ್ಲರಿಗೂ ಏನು ಹೇಳೋದಂದ್ರೆ, ಸಂಧಿಗತವಾದ ಸಾಮಾನ್ಯವಾಗಿದ್ದರೂ ಕೂಡ ಸರಿಯಾದ ಜೀವನ ಶೈಲಿಯೊಂದಿಗೆ ಸರಿಯಾದ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅದನ್ನು ನಿಯಂತ್ರಿಸಿಕೊಳ್ಳಬಹುದು, ಮತ್ತು ಆರೋಗ್ಯಕರ ಆಹಾರ ಸರಿಯಾದ ಶಾರೀರಿಕ ಚಟುವಟಿಕೆಗಳೊಂದಿಗೆ ಸಂಧಿಗಳನ್ನು ಅವುಗಳ ಶಕ್ತಿಗಳನ್ನು ಉಳಿಸಿಕೊಳ್ಳಬಹುದು ಒಂದು, ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಚಲಿಸುವುದನ್ನು ನಿಲ್ಲಿಸಬೇಡಿ, ಜೀವನವನ್ನು ಆನಂದಿಸಿ, ಮತ್ತು ಆರೋಗ್ಯವೇ ನಮ್ಮ ಭಾಗ್ಯ, ಅದೇ ನಮ್ಮ ಸಂಪತ್ತು. ಸೊ ನಿಮ್ಮ ಮನಕಾಲುಗಳು ಆರೋಗ್ಯಕರವಾಗಿರಲಿ, ನಿಮ್ಮ ನಡೆ ಸದಾ ನಗೆಯಲ್ಲಿರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಂಧಿವಾತದ ಬಗ್ಗೆ ಹಾಗೆಯೇ ಈ ಸಂಧಿವಾತಕ್ಕೆ ಇರುವಂತಹ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೇಳಿ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಉಮಾಶೆಟ್ಟಿಯವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣು ಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲ ಕೇಳಿ ವೇಣುದನಿ ಕೇಳುಗರಿಗೆ ವೈದ್ಯೆ ಉಮಾ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ವೈದ್ಯೆ ಉಮಾ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಮಕ್ಕಳಲ್ಲಿ ಆರೋಗ್ಯಕರವಾದ ಅಭ್ಯಾಸಗಳು ಯಾವುವು, ಅವುಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು, ಯಾಕೆ ರೂಢಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡಲು ಬಂದಿದ್ದೇನೆ. ನಮಗೆ ಎಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು. ಆ ಮಕ್ಕಳೇ ದೇಶದ ಆಸ್ತಿ. ಅದಕ್ಕೋಸ್ಕರ ಅವರ ಆರೋಗ್ಯದ ವಿಷಯ ಬಂದಾಗ ನಾವೆಲ್ಲರೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಆಹಾರಕ್ಕೆ ಆಗಿರಬಹುದು ಅಥವಾ ವಿಹಾರಕ್ಕಾದರೂ ಆಗಿರಬಹುದು, ಅಂದರೆ ಆಟ ಪಾಠ ಯಾವುದೇ ವಿಷಯಗಳಾಗಿರಬಹುದು, ಅವುಗಳಲ್ಲಿ ಆರೋಗ್ಯಕರವಾದ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಆರೋಗ್ಯಕರವಾದ ಅಭ್ಯಾಸವಾಗಿರಬಹುದು, ಆಹಾರಕ್ಕಾದರೂ ಆಗಿರಬಹುದು ಅಥವಾ ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಅಭ್ಯಾಸವಾಗಿರಬಹುದು, ಅದೆಲ್ಲವೂ ಒಂದೇ ರಾತ್ರಿಯಲ್ಲಿ ರೂಢಿ ಮಾಡಿಸಿಕೊಳ್ಳುವುದು ಕಷ್ಟ. ಆದ್ದರಿಂದ ಅವುಗಳನ್ನು ಮೊದಲು ದಿನಚರಿಯಾಗಿ ಅನುಸರಿಸಿಕೊಂಡು ಅವುಗಳನ್ನು ಒಂದು ಜೀವನದ ಭಾಗವನ್ನಾಗಿ ಅಳವಡಿಸಿಕೊಳ್ಳಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದೇ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರವಾದ ಆಹಾರದ ಬಗ್ಗೆ ಅವರಿಗೆ ತಿಳಿ ಹೇಳಬೇಕು, ದೈಹಿಕ ಚಟುವಟಿಕೆಯ ಬಗ್ಗೆ ತಿಳಿ ಹೇಳಬೇಕು. ಆಹಾರಕ್ಕೆ ಅಥವಾ ಊಟಕ್ಕೆ ಸಂಬಂಧಿಸಿದ ಆರೋಗ್ಯಕರವಾದ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಯಾವುದನ್ನು ನೋಡುವನು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಚಿಕ್ಕ ಮಕ್ಕಳು ಹಿರಿಯರನ್ನು, ತಂದೆ ತಾಯಿಯನ್ನು, ಕುಟುಂಬದ ಎಲ್ಲ ಸದಸ್ಯರು, ಅಜ್ಜ ಅಜ್ಜಿ ಎಲ್ಲರನ್ನೂ ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಸೇವಿಸಲು

ನಂತರ ಅಥವಾ ವಾರದ ನಿರ್ದಿಷ್ಟ ದಿನಗಳಲ್ಲಿ ಊಟ ಆದ ನಂತರ ಒಟ್ಟಿಗೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡುವುದರ ಜೊತೆಗೆ ವಾಕಿಂಗನ್ನು ಊಟ ಆದ ನಂತರ ಯಾಕೆ ಮಾಡಬೇಕೆಂಬುದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅಂದ ಹಾಗೆ ಸರ್ವಜ್ಞರ ಹೇಳಿದ ಪ್ರಕಾರ ಉಂಡು 100 ಅಡಿ ಇಟ್ಟು ಗಂಡಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ. ಅಂದರೆ ಊಟ ಆದ ಮೇಲೆ 100 ಹೆಜ್ಜೆಗಳನ್ನು ಇಟ್ಟು ನಂತರ ಗಂಡಭುಜ ಅಂದರೆ ಬಲಭುಜವನ್ನು ಮೇಲೆ ಮಾಡಿ ಮಲಗಿದರೆ ಅಂಥ ವ್ಯಕ್ತಿಗಳಿಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಕ್ಕಳಿಗೆ ವಾಕಿಂಗ್ ಆಗಲಿ ಅಥವಾ ಉತ್ತಮವಾದ ಆರೋಗ್ಯಕರದ ಆಹಾರದ ಇಂಪಾರ್ಟೆನ್ಸನ್ನು ನಾವು ಮಕ್ಕಳಲ್ಲಿ ಹೇಳಬೇಕು. ಅದರಿಂದ ಮಕ್ಕಳು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಅದನ್ನು ತಮ್ಮ ದಿನಚರಿಯ ಒಂದು ಭಾಗವನ್ನಾಗಿಸಿಕೊಳ್ಳುತ್ತಾರೆ. ಪ್ರೋಟೀನ್ ಆಹಾರಗಳಾದಂಥ ಹಾಲು, ಮೊಟ್ಟೆಗಳ ಸೇವನೆ ಮಾಡಬೇಕು. ಕೊಬ್ಬಿನ ಅಂಶವನ್ನು ನೀಡತಕ್ಕಂತಹ ಪಾಲಕ್ನಂತಹ ಸೊಪ್ಪುಗಳ ಸೇವನೆ ಮಾಡಬೇಕು. ಗಜ್ಜರಿ, ಅದರಲ್ಲಿ ವಿಟಮಿನ್ ಎ, ಅದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾದದ್ದು. ನಾರಿನ ಅಂಶ ಹೆಚ್ಚಾಗಿರ್ತಕ್ಕಂಥ ನುಗ್ಗೆಕಾಯಿ, ಹೀರೆಕಾಯಿ ಇಂತಹ ಪದಾರ್ಥಗಳ ಸೇವನೆ ಮಾಡಬೇಕು. ಇಂತಹ ಪದಾರ್ಥಗಳ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗುತ್ತದೆ. ಇದೆಲ್ಲವನ್ನು ಮಕ್ಕಳಿಗೆ ಕೂಡ ನಾವು ತಿಳಿಸಬೇಕು. ಇದರಿಂದ ಮಕ್ಕಳಿಗೆ ಆಹಾರದಲ್ಲಿ ರುಚಿ ಆಗಿರ್ಬೋದು ಅಥವಾ ಆಸಕ್ತಿ ಹೆಚ್ಚಿಸಿಕೊಂಡು ಅವರು ಅದನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರದ ಸೇವನೆಯನ್ನು ಎಲ್ಲರೂ ಮಾಡಬೇಕು. ಈ ಬದಲಾವಣೆಗಳನ್ನು ಹಂತ ಹಂತವಾಗಿ ಅವುಗಳನ್ನು ರೂಢಿಸಿಕೊಂಡಲ್ಲಿ ದೀರ್ಘಾವಧಿಯ ಸಮಯದಲ್ಲಿ ಈ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಲು ಚಿಕ್ಕ ಮಕ್ಕಳು ಯಶಸ್ವಿಯಾಗುತ್ತವೆ. ಈ ಆಹಾರ ಪದ್ಧತಿಗಳ ಜೊತೆಗೆ ಯಾವ ಆಹಾರದಲ್ಲಿ ಯಾವ ಪ್ರೋಟೀನ್ ಇದೆ, ಯಾವ ವಿಟಾಮಿನ್ಸ್ಗಳಿದೆ ಅದನ್ನೆಲ್ಲವನ್ನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಇರ್ತಕ್ಕಂಥ ಇಲ್ಲಿ ನೀವು ಚಿಕ್ಕ ಮಕ್ಕಳ ವಿಭಾಗಕ್ಕೆ ವಿಸಿಟ್ ಕೊಟ್ಟಾಗ ನಿಮಗೆ ಅಲ್ಲಿ ಇವುಗಳನ್ನೆಲ್ಲ ತಿಳಿಸಿಕೊಡಲಾಗುತ್ತದೆ. ಕೆಲವೊಂದು ಮಕ್ಕಳಿಗೆ ಗುರಿಗಳನ್ನು ಹೇಳಿಕೊಡಬೇಕು. ದೈಹಿಕ ಚಟುವಟಿಕೆಗಳ ಬಗ್ಗೆ, ಹೊರಾಂಗಣ ಆಟಗಳ ಬಗ್ಗೆ ಅವರಿಗೆ ಅದರ ವಿಷಯವನ್ನು ನಾವು ತಿಳಿಸಿಕೊಡಬೇಕು. ದೂರದರ್ಶನ ಆಗಿರಲಿ, ಕಂಪ್ಯೂಟರ್ಗಳಾಗಿರಲಿ, ಮೊಬೈಲ್ಗಳ ಬಳಕೆಯನ್ನು ನಾವು ಕಡಿತಗೊಳಿಸಬೇಕು. ನಾವು ಹೇಳಿದಂಥ ಉತ್ತಮವಾದ ಮಿತವಾದ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿದಾಗ ಮಕ್ಕಳು, ನಾವು ತಂದೆ ತಾಯಿಯಾದವರು ಖುಷಿ ಪಟ್ಟು ಅವರಿಗೆ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ನೀಡಬೇಕು. ಇದರಿಂದ ಅವರು ಆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಊಟದ ಸಮಯದಲ್ಲಿ ತಿಂಡಿ, ಯಾವುದೇ ತಿಂಡಿ ತಿನಿಸುಗಳನ್ನು ಅವರಿಗೆ ನೀಡಬಾರದು. ಯಾವುದೇ ತರಹದ ತಿಂಡಿ ತಿನಿಸುಗಳು ಊಟದಿಂದ ಕನಿಷ್ಠ 1 ಗಂಟೆ ದೂರದಲ್ಲಿರಬೇಕು. ಚಿಕ್ಕ ಮಕ್ಕಳಿಗೆ ದಿನಕ್ಕೆ 2-3 ತಿಂಡಿಗಳು ಸಾಕಾಗುತ್ತವೆ. ಯಾವಾಗಲೂ ಊಟವನ್ನು ಊಟದ ಕೋಣೆ ಅಥವಾ ಅಡುಗೆ ಮನೆಯಲ್ಲೇ ಮಾಡಬೇಕು. ಕಂಪ್ಯೂಟರ್ ಆಗಲಿ, ದೂರದರ್ಶನಗಳಾಗಲಿ ಅಥವಾ ಮೊಬೈಲ್ಗಳ ಬಳಕೆಯನ್ನು ಊಟದ ಸಮಯದಲ್ಲಿ ಮಾಡಬಾರದು. ಈ ರೀತಿ ಮಗುವಿಗೆ ಸಮತೋಲಿತ ಆರೋಗ್ಯಕರವಾದ ಆಹಾರವನ್ನು ನಾವು ನೀಡುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅವರಿಗೆ ಪ್ರತಿದಿನ 5 ಬಾರಿಯಾದರೂ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನೀಡಬೇಕು. ಕೊಬ್ಬಿನ ಅಂಶಗಳಿರತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕಡಿಮೆಯಾಗಿ ನೀಡಬೇಕು. ಮಕ್ಕಳನ್ನು ನಾವು ಸಕ್ರಿಯವಾಗಿ ಇರಬೇಕು. ಕುಟುಂಬದ ಇತರ ಸದಸ್ಯರು ಸಹ ಸಕ್ರಿಯವಾಗಿರುವಾಗ ಮಕ್ಕಳು ಹೆಚ್ಚು ಸಕ್ರಿಯವಾಗಿರಲು ಬಯಸುತ್ತಾರೆ. ನಮ್ಮ ಕುಟುಂಬದ ದಿನಚರಿಯಲ್ಲಿ ಹಂತ ಹಂತವಾಗಿ ದೈಹಿಕ ಚಟುವಟಿಕೆಗಳನ್ನು ನಿರ್ಮಿಸುವ ಮಾರ್ಗಗಳನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಕುಟುಂಬದ ಸಮೇತರಾಗಿ ವಾರದಲ್ಲಿ 3 ದಿನ ಅಥವಾ ಕನಿಷ್ಠ ಪಕ್ಷ 1 ದಿನ ಆದರೂ ಕುಟುಂಬ ಸಮೇತ ಹೊರಗಡೆ ಹೋಗಿ ಅವರ ಜೊತೆ ನಾವು ನಿಗದಿತ ಸಮಯವನ್ನು ಕಳೆಯಬೇಕು. ಇತರ ಮಕ್ಕಳೊಂದಿಗೆ ಹೊರಗಡೆ ಆಟವಾಡಲು ಪ್ರೋತ್ಸಾಹಿಸಬೇಕು. ಆದರೆ ಆಟ ಆಡುತ್ತಿರುವಾಗ ಆಡುತ್ತಿರುವ ಸ್ಥಳದ ಸುರಕ್ಷತೆ ಬಗ್ಗೆ ತಂದೆ ತಾಯಿಯಾದವರು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಮಕ್ಕಳಲ್ಲಿ ನಾವು ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆರೋಗ್ಯಕರವಾದ ಆಹಾರಗಳನ್ನು ನೀಡಿದಾಗ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಹೆಚ್ಚಿನ ವಿಷಯಕ್ಕಾಗಿ, ಅಂದರೆ ಯಾವ ರೀತಿಯ ಆಹಾರ ವಿಹಾರ ಪದ್ಧತಿಗಳನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ನೀವು ಕೇಳಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಗೆ ಒಮ್ಮೆ ವಿಸಿಟ್ ನೀಡಿದಾಗ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ವಂದನೆಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದಿಂದ ಆಯ್ದ ಕೆಲವು ಭಾಗಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ದೀಪ್ತಿ ದೀಪಕ್ ಕುಲಕರ್ಣಿಯವರು.
1: ನಾನು ದೀಪ್ತಿ ದೀಪಕ್ ಕುಲಕರ್ಣಿ, ಬೆಳಗಾವಿ. ನಾನು ರಿಟೈರ್ಡ್ SBI ಸ್ಟಾಫ್. ಈ ದಿನ ವೇಣುಧ್ವನಿ ವಾಚನಕ್ಕೆ ನಾನು ಆಯ್ದುಕೊಂಡ ಪುಸ್ತಕ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಬರೆದು ಪ್ರಕಟಿಸಿದ ಭಾಗವತದ ಬೆಳಕು, ಭಾಗವತದ ಹಿರಿಮೆ. ಶ್ರೀಮದ್ ಭಾಗವತವು ಪುರಾಣ ರಾಜ, ಬ್ರಹ್ಮಸೂತ್ರಾರ್ಥ ಭಾರತಾರ್ಥ ವಿನಿರ್ಣಯ, ಗಾಯತ್ರಿ ಭಾಷ್ಯ, ವೇದಾರ್ಥ ಸಂಗ್ರಹ, ಪುರಾಣ ಸಾರ ಮೊದಲಾದ ವಿಶಿಷ್ಟ ಹಿರಿಮೆಗೆ ಪಾತ್ರವಾದ ಮಹೋನ್ನತ ಕೃತಿ. 18 ಮಹಾಪುರಾಣಗಳಲ್ಲಿ ಒಂದಾಗಿರುವ ಅದು ರಚನೆಯ ಕ್ರಮದಲ್ಲಿ 18ನೆಯ ಮಹಾಪುರಾಣ. ಅಂತೇ ಸಿದ್ಧಸ್ತು ಸಿದ್ಧಾಂತ ಎಂಬ ಅರ್ಥದಲ್ಲೂ ಇದಕ್ಕೆ ವಿಶೇಷ ಮಹತ್ವ. ಈ ಭಾಗವತಕ್ಕೆ ಜಯ ಎಂಬ ಮತ್ತೊಂದು ಹೆಸರುಂಟು. ಜ ಅಂದರೆ ಜನ್ಮಾದಸ್ಯ, ಯ ಎಂದರೆ ಸನಾತನಾಯ. ಈ ಅರ್ಥದಲ್ಲಿ ಅದು ಜಯ ಸಂಸಾರ ಜಯಕ್ಕೆ ಸಾಧನವಾದ ಅಪೂರ್ವ ಜಯ ಸಂಹಿತೆ. ಮೃತ್ಯುಮುಖನಾದ ಪರೀಕ್ಷಿತ ರಾಜ ವೈಕುಂಠಕ್ಕೆ ನಡೆದ ಹಾಗೆ ಮೃತ್ಯುವನ್ನು ಜಯಿಸಿ ಮೃತ್ಯುಂಜಯನೆನಿಸಿದ. ಹೇಳಿದ ಶ್ರೀ ಶುಕಾಚಾರ್ಯರಂತೂ ಸಾಕ್ಷಾತ್ ಮೃತ್ಯುಂಜಯನಾದ ಶಿವನೇ ಆಗಿರುವರು. ಎಂದರೆ ಶ್ರೀಮದ್ಭಾಗವತ ಮೃತ್ಯುಂಜಯ ಶಾಸ್ತ್ರ. ಅದನ್ನು ಬರೆದ ವ್ಯಾಸರಂತೂ ಮೋಕ್ಷಪ್ರದನಾದ ನಾರಾಯಣನ ಮತ್ತೊಂದು ರೂಪ. ಪ್ರತಿಪಾದ್ಯನಾದವನು ಸಾಕ್ಷಾತ್ ನಾರಾಯಣ. ಆದ್ದರಿಂದಲೇ ಇದರ ಶ್ರವಣ ಮನನಗಳು ಸಂಸಾರ ತಾರಕ, ಭವಬಂಧ ಮೋಚಕ. ಶ್ರೀಮಧ್ವಾಚಾರ್ಯರು 18 ಮಹಾಪುರಾಣಗಳಲ್ಲಿ ವ್ಯಾಖ್ಯಾನ ರಚಿಸಿರುವುದು ಶ್ರೀಮದ್ಭಾಗವತಕ್ಕೆ ಮಾತ್ರ. ಇದೂ ಸಹ ಇದರ ವಿಶೇಷ ಮಹತ್ವಕ್ಕೆ ದ್ಯೋತಕ. ಅವರ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯವು ಸಕಲ ಪುರಾಣಗಳಿಗೂ ಭಾಷ್ಯವಾಗಿರುವುದು ವಿಶೇಷ. ವೈಷ್ಣವರ ಜೀವನದುದ್ದಕ್ಕೂ ವಿವಿಧ ಹಂತಗಳಲ್ಲಿ ಅತ್ಯವಶ್ಯಕವಾಗಿ ವಿಹಿತವಾಗಿರುವ ಅತ್ಯಂತ ಮಹತ್ತರವಾದ ಕಾರ್ಯ ಶ್ರೀಮದ್ಭಾಗವತದ ಶ್ರವಣ. ಭಗವಂತನ ಹಿರಿಮೆಯನ್ನು, ಅವನ ವಿವಿಧ ಅವತಾರಗಳ ಮಹಿಮೆಗಳನ್ನು, ಆ ರೂಪಗಳನ್ನು ಒಲಿಸಿಕೊಂಡ ಭಗವದ್ಭಕ್ತರ ಸಾಧನೆಯ ಗರಿಮೆಯೊಂದಿಗೆ ಬಣ್ಣಿಸುವ ರಮ್ಯಾತಿರಮ್ಯ ಕೃತಿ ಶ್ರೀಮದ್ಭಾಗವತ. ಕಥನ ಕ್ರಮದ ಅಪೂರ್ತೆಯೊಂದಿಗೆ ಶ್ರವಣ ಮನೋಹರವಾದ ಶ್ಲೋಕಗಳ ಗಂಗಾ ಪ್ರವಾಹ ಎಂಬುದು ಇದರ ಮತ್ತೊಂದು ಹಿರಿಮೆ. ಇಂತಹ ಶ್ರೀಮದ್ ಭಾಗವತವನ್ನು ಕೇಳುವುದೇ ಬಾಳಿನ ಫಲ, ಹೇಳುವುದು ಇನ್ನೂ ಮಿಗಿಲು, ಹೇಳಿಸುವುದು ಇನ್ನೂ ದಿಗಿಲು. ಒಂದೆರಡು ಬಾರಿ ಅವುಗಳ ಶ್ರವಣ ಪಠಣಗಳಿಗೆ ವಿಶೇಷ ಮಹತ್ವವನ್ನು ಪುರಾಣಗಳು ಸಾರಿವೆ. ಇಡೀ ಪುರಾಣವಿರಲಿ, ಅದರ ಸ್ಕಂದೆ ಅಧ್ಯಾಯ ಶ್ಲೋಕಗಳಿರಲಿ, ಅದರ ಶ್ಲೋಕಾರ್ಥ ಶ್ಲೋಕ ಪಾದಗಳ ಶ್ರವಣ ಪಠಣಗಳಿಗೂ ಸಾವಿರಾರು ಸಾಲಂಕೃತ ಗೋದಾನಗಳ ಫಲ ನಿರೂಪಿತವಾಗಿದೆ. ವಿಪತ ಭಾಗವತಂ ರಸಮಾಲಯಂ ಈ ಪ್ರಥಮ ಸ್ಕಂದದಲ್ಲಿ ಹೇಳಿದ್ದು, ಶ್ರೀ ವ್ಯಾಸರು ಶ್ರೀಮದ್ಭಾಗವತವನ್ನು ರಚಿಸಿದ ಸ್ಥಳ ಶಮ್ಯಾಪ್ರಾಸ, ಅದು ಸರಸ್ವತಿ ತೀರ, ಸರಸ್ವತಿ ಅಲಕನಂದ ಸಂಗಮಗಳ ಕೇಶವಪ್ರಯಾಗದ ಬಳಿಯ ಸ್ಥಳ. ಅದನ್ನು ಅವರು ಉಪದೇಶಿಸಿದ್ದು ಶ್ರೀ ಶುಕಮುನಿಗಳಿಗೆ. ಅವರು ಶಿವನ ಅವತಾರ. ಅವರಲ್ಲಿ ಕುಳಿತು ಮುಖ್ಯವಾಗಿ ಶ್ರವಣ ಮಾಡಿದ್ದು ವಾಯುದೇವರು. ಅವರು ಭಾವಿಬ್ರಹ್ಮ, ಎಂದರೆ ಹರಿರಚನೆ ಮಾಡಿ ಹರನೊಳಗೆ ಕುಳಿತು ಭಾವಿಬ್ರಹ್ಮ ಕೇಳಿದ ಕೃತಿ ಭಾಗವತ. ಹೀಗೆ ತ್ರಿಮೂರ್ತಿಗಳ ವ್ಯಾಪಾರವೂ ಇದರಲ್ಲಿದೆ. ಅದಕ್ಕೆಂದೇ ಇದು ಸರ್ವೋಪಾದೇಯವಾದ ಕೃತಿ, ಹರಿಸರ್ವೋತ್ತಮ ಪ್ರತಿಪಾದಕವಾದ ಮಹಾಕೃತಿ. ಶ್ರೀ ಶುಕರಿದನ್ನು ಕೇಳಿದ್ದು ಸಹ ಆಕಸ್ಮಿಕವೇನಲ್ಲ. ಶಿವ ಬಹು ವರ್ಷಗಳ ತಪಸ್ಸನ್ನು ಆಚರಿಸಿ ವ್ಯಾಸಪುತ್ರನಾಗಿ ಜನಿಸಿದ. ಹಾಗೆ ಜನಿಸಿದ್ದರಲ್ಲೂ ಸ್ವಾರಸ್ಯ ಹೊಂದಿದೆ. ಆ ವೇಳೆಗೆ ಅವರು ಅಶ್ವತ್ಥಾನ ರೂಪದಿಂದ ದ್ರೋಣಪುತ್ರರಾಗಿ ಜನಿಸಿಯಾಗಿತ್ತು. ಆದರೆ ಆ ರೂಪ ದುರ್ಯೋಧನ ನೀಡಿದ ಹಾಲನ್ನು ಕುಡಿಯುವ ಮೂಲಕ ಮನಸ್ಸನ್ನೇ ಹಾಲಹಲವನ್ನಾಗಿಸಿಕೊಂಡು ಪಾಂಡವರ ವಿರುದ್ಧ ಕಾದು ವಿಕೃತಿಗೆ ಒಳಗಾಯಿತು. ಅದನ್ನು ಸರಿಪಡಿಸಿಕೊಳ್ಳಲೇನೋ ಎಂಬಂತೆ ಅವರು ವ್ಯಾಸಪುತ್ರರಾಗಿ ಜನಿಸಿದರು. ದ್ರೋಣಪುತ್ರನಾದ ಅಶ್ವತ್ಥಾಮ ರೂಪವನ್ನು ತನ್ನ ವಶವಾಗಿಸಿಕೊಂಡಂತೆ ಈ ವ್ಯಾಸಪುತ್ರರಾಗಿ ಅವತರಿಸಿದ ಶುಕರೂಪವನ್ನು ವಶಪಡಿಸಿಕೊಳ್ಳಲು ದುರ್ಯೋಧನಿಗೆ ಸಾಧ್ಯವಾಗಲಿಲ್ಲ. ಶ್ರೀಹರಿಯ ಸನ್ನಿಧಾನದಲ್ಲಿ ನೆಲೆಸಿದ ವ್ಯಕ್ತಿಗೆ ಕಲಿಬಾಧೆ ಎಂತು ಬಂದೀತು? ಶ್ರೀಹರಿಯು ಕಲ್ಕಿಯೇ ಅಲ್ಲವೇ? ಪಾವುಗಳ ಭಯ ಉಂಟೆ ವೇಗಾಬ್ದೀಪನ ಮಂದಿರದಿ. ಶುಕರೂಪಕ್ಕೆ ಕಲಿಬಾಧೆ ತಪ್ಪಿದ್ದು ಒಂದು ಸಾಧನೆಯಾದರೆ, ಭಾಗವತಾಮೃತವನ್ನು ಪಾನ ಮಾಡಲು ಸಾಧ್ಯವಾಗಿದ್ದು ಅದಕ್ಕಿಂತ ಮಿಗಿಲಾದ ಸಾಧನೆ. ಅನಿಷ್ಟ ನಿವೃತ್ತಿಯೊಂದಿಗೆ ಇಷ್ಟಪ್ರಾಪ್ತಿಯು ಸಿದ್ಧಿಸಿತು. ಭಾಗವತನ್ನು ಕೇಳಿದ ಪರೀಕ್ಷಿತರಾಜನು ಅಷ್ಟೇ. ಅವನು ಭೀಮನ ತಮ್ಮನಾದ ಅರ್ಜುನನ ಮೊಮ್ಮಗ, ಎಂದರೆ ಭೀಮನಿಗೂ ಮೊಮ್ಮಗ. ಭೀಮ ಜೀವೋತ್ತಮನಾದ ಶ್ರೀವಾಯು, ಎಂದರೆ ಅವನು ಜೀವೋತ್ತಮನ ಮೊಮ್ಮಗ. ಹೇಳಿದ ಶುಕಾಚಾರ್ಯರು ಶ್ರೀ ವ್ಯಾಸಪುತ್ರರು, ಎಂದರೆ ಸರ್ವೋತ್ತಮನ ಪುತ್ರರು. ಹೀಗೆ ಸರ್ವೋತ್ತಮನ ಪುತ್ರ ಉಪದೇಶಿಸಿ ಜೀವೋತ್ತಮನ ಪೌತ್ರ ಕೇಳಿದ ಭವ್ಯ ಕೃತಿ ಶ್ರೀಮದ್ ಭಾಗವತ. ಆದ್ದರಿಂದಲೇ ಇದು ಎಲ್ಲ ಉತ್ತಮ ಜೀವರಿಗೂ ಅತ್ಯಂತ ಉಪಾದೇಯವಾದ ಉತ್ಕೃಷ್ಟ ಕೃತಿ. ಶ್ರೀ ಶುಕಮುನಿಗಳು ಶಿವನ ಅವತಾರ, ಶಿವ ಪಂಚಮುಖ. ಅವರು ಮಾಡಿದ ಭಾಗವತದ ವೈಶಿಷ್ಟ್ಯ ಪಂಚಮುಖವಾದುದು ಎಂದು ಶ್ರೀಮದಾಚಾರ್ಯರು ನಿರೂಪಿಸಿರುವರು. ಹೀಗೆ ಪಂಚಮುಖದ ಶಿವನ ಅವತಾರರಾದ ಶುಕಾಚಾರ್ಯರಿಂದ ಬ್ರಹ್ಮಸೂತ್ರಗಳ ಸಾರ, ಮಹಾಭಾರತ ಅರ್ಥ ನಿರ್ಣಯ, ವೇದಗಳ ವಿವರಣೆ, ಗಾಯತ್ರಿಯ ಭಾಷ್ಯ ಹಾಗೂ ಪುರಾಣಗಳ ಸಾರ ಎಂಬ ಪಂಚಮುಖ ಹಿರಿಮೆಯ ಶ್ರೀಮದ್ ಭಾಗವತ ಪ್ರಸಾರಗೊಂಡಿತು ಎಂಬುದು ಅತ್ಯಂತ ಔಚಿತ್ಯಪೂರ್ಣ. ಶ್ರೀಮದ್ ಭಾಗವತನ್ನು ರಚಿಸಿದರೆ ಶ್ರೀ ವ್ಯಾಸರು ಮಹಾವಿಷ್ಣುವೆ, ಅವರು ಗಂಗಾಜನಕ. ಇದು ರಚಿತವಾದದ್ದು ಗಂಗಾತೀರ. ಅದನ್ನು ಕೇಳಿದ ಶುಕಾಚಾರ್ಯರು ಗಂಗಾಧರನಾದ ಶಿವ, ಅವರು ಪರಿಷಿತ್ ರಾಜನಿಗೆ ಉಪದೇಶಿಸಿದ್ದು ಗಂಗೆಯ ಮಡಿಲಿನ ಪ್ರಸಾದದಲ್ಲಿ. ಹೀಗೆ ಪಾವಿತ್ರದ ಸರಮಾಲೆ ಶ್ರೀಮದ್ ಭಾಗವತ ಪುರಾಣ. ಗಂಗೆಯಂತೆ ಪವಿತ್ರವಾದ ಇದು ಹೇಳುವವರು, ಕೇಳುವವರು ಹಾಗೂ ಹೇಳಿಸುವವರು ಈ ಮೂವರನ್ನು ಪಾವನಗೊಳಿಸಿ ಅಮರರನ್ನಾಗಿಸುವುದು. ಅಶ್ವತ್ಥಾಮರು ದುರ್ಯೋಧನ ಪ್ರೀತಿಗಾಗಿ ಪರಿಷಿತ ರಾಜನನ್ನು ಕೊಲ್ಲಲು ಬ್ರಹ್ಮ ಶಿರೋಸ್ತ್ರದಂತಹ ಅದ್ವಿತೀಯ ಅಸ್ತ್ರವನ್ನು ಪ್ರಯೋಗಿಸಿದರು. ಅವರಾದರೂ ಲಯಕರ್ತೃವಾದ ಶಿವನ ಅವತಾರ, ಮೇಲಾಗಿ ಬ್ರಾಹ್ಮಣ ರೂಪ, ಅದರಲ್ಲೂ ಬ್ರಹ್ಮಚಾರಿ. ಪ್ರಯೋಗಿಸಿದ್ದು ಅಮೋಘವಾದ ಬ್ರಹ್ಮ ಶಿರೋಸ್ತ್ರವನ್ನು ಪರಿಷಿತ ರಾಜ ಗರ್ಭದಲ್ಲಿನ ಭ್ರೂಣ, ನಿಶಸ್ತ್ರ. ಮೇಲಾಗಿ ಕ್ಷತ್ರಿಯ, ಆದರೂ ಪರಬ್ರಹ್ಮನಾದ ಶ್ರೀಕೃಷ್ಣನ ಅನುಗ್ರಹದಿಂದ ಅವನು ಸುರಕ್ಷಿತವಾಗಿ ಉಳಿದ. ಹರಿಚಿತ್ತ ಸತ್ಯ, ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನೀಡಿದು ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಹರ ಮುಂದೆ ನರನಾಗುವ ದೇವತೆ, ಅವರ ಅವತಾರವಾದ ಅಶ್ವತ್ಥಾಮನ ಚಿತ್ತಕ್ಕೆ ಬಂದಿದ್ದು ನಡೆಯದೆ ಶ್ರೀಹರಿಯಾದ ಶ್ರೀಕೃಷ್ಣನ ಚಿತ್ತಕ್ಕೆ ಬಂದದ್ದೇ ನಡೆಯಿತು ಅಲ್ಲವೇ? ಉತ್ತರೇ ಪುತ್ರನಾಗಿ ಪರಿಷಿತ್ ರಾಜ ಜನಿಸಿದ. ಅದ್ಭುತವಾಗಿ ರಾಜ್ಯಭಾರ ಮಾಡಿದ. 3 ಅಶ್ವಮೇಧ ವ್ಯಾಗಗಳನ್ನು ಮಾಡಿದ. ಕಲಿ ನಿಗ್ರಹವನ್ನು ಮಾಡಿದ. ಕೊನೆಗೆ ಭಾಗವತನ್ನು ಕೇಳಿ ವೈಕುಂಠಕ್ಕೆ ನಡೆದ. ಎಂದರೆ ಮುಂದೆ ಭಾಗವತ ಕೇಳುವ ಯೋಗವಿದ್ದ ಅವನನ್ನು ಸಂಹರಿಸಲು ಲಯದ ದೇವತೆಯಾದ ಹರನಿಗೂ ಸಾಧ್ಯವಾಗಲಿಲ್ಲ. ಭಾಗವತ ಹೀಗೆ ಜೀವನಕ್ಕೆ ಪರಿಪೂರ್ಣ ಭದ್ರತೆ ಒದಗಿಸುವ ಅಪೂರ್ವ ಕೃತಿ. ಪರಿಷಿತ್ ರಾಜ ಒಮ್ಮೆ ಬೇಟೆಗೆಂದು ತೆರಳಿದ್ದ. ಬಹು ಹೊತ್ತು ಬೇಟೆಯಾಡಿದ. ಅವನಿಗೆ ಹಸಿವು ಬಾಯಾರಿಕೆಗಳು ಉಂಟಾದವು. ಬಳಿಯಲ್ಲೆಲ್ಲೂ ನೀರಿನ ನೆಲೆ ಕಾಣದಾಗ ಅವನಿಗೆ ಸಿಕ್ಕಿದ್ದು ಶಮೀಕರ ಆಶ್ರಮ. ಬಾಗಿಲು ತೆರೆದಿತ್ತು. ಮುನಿಗಳು ಕುಳಿತಿದ್ದರು. ಪರಿಷಿತ್ ರಾಜ ನೀರಿಗಾಗಿ ಬೇಡಿದ. ಆದರೆ ಮುನಿ ನೀರು ಕೊಡುವುದಿರಲಿ, ಕಣ್ಣೆತ್ತಿಯೂ ನೋಡಲಿಲ್ಲ. ರಾಜನ ಪಿಪಾಸೆ ಜಿಜ್ಞಾಸೆ ಆಯಿತು. ಇದೇನು ಅಸಂಭ್ರಾತ ಸಮಾಧಿ ಸ್ಥಿತಿಯೋ ಅಥವಾ ನನ್ನ ಬಗೆಗಿನ ಔದಾಸೀನ್ಯವೋ? ಪರೀಕ್ಷಿಸಲು ನಿಶ್ಚಯಿಸಿದ. ಅಲ್ಲಿಯೇ ಬಿದ್ದಿದ್ದ ಮೃತ ಸರ್ಪದ ದೇಹವನ್ನು ಧನುಸ್ಸಿನ ತುದಿಯಿಂದೆತ್ತಿ ಅವರ ಕೊರಳಿಗೆ ಸುತ್ತಿದ. ಹಾವು ಎಂಬ ಪದವು ಸಾವಿನಂತೆ ಬೆಚ್ಚಿ ಬೀಳಿಸುವುದು. ಆದರೆ ಮುನಿ ಎಂದಿನಂತೆ ಕಣ್ಮುಚ್ಚಿಯೇ ಕುಳಿತಿದ್ದ. ಪರೀಕ್ಷಿತ ರಾಜಧಾನಿಗೆ ಮರಳಿದ. ಮುನಿಯ ಕೊರಳಿಗೆ ಸುತ್ತಿದ ಹಾವು ತನ್ನನ್ನು ಸಾವಿನ ರೂಪದಲ್ಲಿ ಕಾಡಿತು ಎಂಬುದು ಅವನಿಗೆ ಮುಂದೆ ತಿಳಿಯಿತು. ಶಮೀಕ ಮುನಿಯ ಕೊರಳಿಗೆ ಹಾಕಿದ ಹಾವು ಪರೀಕ್ಷಿತ ರಾಜನಿಗೆ ಸಾವಾಗಿ ಕಾಡಿತು. ಋಷಿ ಮುನಿಗಳಂತಹ ಜ್ಞಾನಿಶ್ರೇಷ್ಠರಿಗೆ ಮಾಡುವ ದ್ರೋಹವು ಆತ್ಮಘಾತಕ ಎಂಬುದು ಇಲ್ಲಿಯ ತತ್ವ. ಶಾಪದ ವಿಷಯ ತಿಳಿದ ಪರಿಷಿತ್ ರಾಜ ಪಶ್ಚಾತ್ತಾಪದಿಂದ ಪ್ರಾಯೋಪವೇಶಕ್ಕೆ ಕುಳಿತ. ಹಾಗೆ ಕುಳಿತ ಅವನ ಬಳಿಗೆ ದೇವರ್ಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು ಆಗಮಿಸಿದರು. ಇದು ಅವನ ಬಾಳಿನ ಸಾರ್ಥಕಕ್ಕೆ ನಿದರ್ಶನ. ಜೀವನದುದ್ದಕ್ಕೂ ಶ್ರೀ ಋಷಿಮುನಿಗಳನ್ನು ಬ್ರಹ್ಮಯಜ್ಞಾದಿಗಳಿಂದ ಆಧರಿಸಿದ್ದ ಅವನಿಗೆ ಅಂತ್ಯಕಾಲಕ್ಕೆ ಅವರೆಲ್ಲರ ಸಮಾಗಮ ಒದಗಿತು. ನ ದೇವತೋಷಣ ಮೃತ. ಮುನಿಗಳ ಸಮೂಹವೇ ನೆರೆದರೂ ಪರಿಷಿತ್ ರಾಜ ತನಗೊದಗಿದ ಶಾಪವನ್ನು ಪರಿಹರಿಸಲು ಅವರನ್ನು ಬೇಡಿಕೊಳ್ಳಲಿಲ್ಲ. ಸನ್ನಿವೇಶದ ದುರ್ಲಾಭವನ್ನು ಪಡೆಯುವುದು ಅವನಿಗೆ ಬೇಕಿರಲಿಲ್ಲ. ಸಜ್ಜನಿಕೆ ಎಂದರೆ ಇದೆ, ಇಟ್ಟಹಂಗೆ ಇರುವೆನೋ ಹರಿಯೇ ಎಂದು ಅವನಿಗೆ ತಿಳಿದಿತ್ತು. ತಾನು ಇಂದು ಬದುಕಿದರೂ ಮುಂದೊಮ್ಮೆ ಸಾಯುವುದು ಖಚಿತ. ಆದರೆ ಇಂದು ದೊರೆತಿರುವ ಸಜ್ಜನರ ಸಮಾಗಮ ಅಂದು ಪುನಃ ದೊರೆಯುವ ನಂಬಿಕೆಯಲ್ಲಿದೆ. ಈಗಿನ ಸಾವೇ ನಿಜವಾದ ಬದುಕು. ರಾಮಾಯಣದಲ್ಲಿ ವಾಲಿಯು ಮಾಡಿದ್ದು ಹಾಗೆಯೇ. ಶ್ರೀರಾಮನು ತನ್ನನ್ನು ಬೇಕಾದರೆ ಬದುಕಿಸುವುದಾಗಿ ನುಡಿದಾಗ ವಾಲಿ ಹೇಳಿದ, ನಾನೀಗ ಬದುಕಬಹುದು, ಆದರೆ ಮುಂದೊಮ್ಮೆ ಸಾಯಲೇಬೇಕು. ಈಗ ಸತ್ತರೆ ನಿನ್ನೆದುರು ಸಾಯುವ ಭಾಗ್ಯ, ಎಂದೋ ಸತ್ತರಿದು ದೊರೆತೀತೆ. ಆದ್ದರಿಂದ ಈಗ ನಾನು ಸಾಯುವುದೇ ನಿಜವಾದ ಬದುಕು. ತ್ವದ್ಗಗ್ರೇ ಕೋನಾಮ ನೇಶ್ಚತಿ ಮೃತಿಂ ಪುರುಷೋತ್ತಮೇತಿ. ಹಾಗೆ ಸತ್ತ ವಾಲಿ ಶ್ರೀರಾಮಪುತ್ರ ಕುಶನಾಗಿ ಜನಿಸಿದ. ರಾಮರಾಜ್ಯದ ಉತ್ತರಾಧಿಕಾರಿಯಾದ. ಮುಂದೆ ಅರ್ಜುನನಾಗಿ ಗೀತೆಯನ್ನು ಶ್ರವಣ ಮಾಡಿದ. ಶ್ರೀ ಜಯತೀರ್ಥರಾಗಿ ಗೀತಾಭಾಷ್ಯ ತಾತ್ಪರ್ಯಗಳಿಗೆ ಟೀಕೆ ರಚಿಸಿ ಅಮರನಾದ. ಪರಿಷಿತ್ ರಾಜ ಉತ್ತರೆಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮರು ಅವನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಅವನು ಸಾಯಲು ಕುಳಿತಾಗ ಅಶ್ವತ್ಥರಾಮಗಿದ್ದ ಶಿವನೇ ಶುಕರೂಪದಿಂದ ಆಗಮಿಸಿ ಅವನನ್ನು ಅಮರನನ್ನಾಗಿಸುವ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿಸಿದರು. ಅಶ್ವತ್ಥಾಮರು ಕೊಲ್ಲಬರಲು ದುರ್ಯೋಧನ ಕುಡಿಸಿದ್ದ ಹಾಲು ಕಾರಣವಾಯಿತು. ಶುಕರೂಪದಿಂದ ಉಳಿಸಲೆಂದು ಬರಲು ಅವರು ಶ್ರೀ ವೇದವ್ಯಾಸರಿಂದ ಕುಡಿದ ಶ್ರೀಮದ್ ಭಾಗವತಾಮೃತ ಕಾರಣವಾಯಿತು. ನಿಶ್ಚಿತವಾಗಿಯೂ ಸಾಯುವ ಮನುಷ್ಯ ಸಾಯುವುದಕ್ಕಿಂತ ಮುಂಚಿತವಾಗಿ ಏನನ್ನೂ ಕೇಳಲೇಬೇಕು, ಜಪಿಸಲೇಬೇಕು, ಮಾಡಲೇಬೇಕು, ಸ್ಮರಿಸಲೇಬೇಕು, ಭಜಿಸಲೇಬೇಕು, ದಯವಿಟ್ಟು ತಿಳಿಸುವ ಕೃಪೆ ಮಾಡಬೇಕು. ಇದು ಪರಿಷಿತ್ ರಾಜನು ಶುಕಮುನಿಗಳನ್ನು ಕೇಳಿದ ಪ್ರಶ್ನೆ. ಈ ಪ್ರಶ್ನೆ ಭಾಗವತ ಶರಣದ ಹಿನ್ನೆಲೆಯಾಯಿತು. ಎಂದರೆ ಸಾಯುವ ಪ್ರತಿಯೊಬ್ಬನೂ ಮತ್ತೊಮ್ಮೆ ಹುಟ್ಟದಂತೆ ಸಾರ್ಥಕವಾಗಿ ಬದುಕಬೇಕು. ಅದಕ್ಕಾಗಿ ಅವನು ಮಾಡುವ ಕರ್ತವ್ಯದ ಜಿಜ್ಞಾಸೆ ಇಲ್ಲಿದೆ. ಅದಕ್ಕೆಂದೇ ಭಾಗವತ ಸಾರ್ವಜನಿಕ ಕೃತಿಯಾಯಿತು. ಸಾಯುವ ಪ್ರತಿಯೊಬ್ಬನಿಗೂ ಭಾಗವತ ಬೇಕೇ ಬೇಕು. ಎಲ್ಲರೂ ಸಾಯುವವರೇ. ಆದ್ದರಿಂದ ಎಲ್ಲರಿಗೂ ಭಾಗವತ ಕಡ್ಡಾಯ. ದ್ವಿತೀಯ ಸ್ಕಂದದಲ್ಲಿ ಬರೆದಿದ್ದು ತಿಳಿಸಿದ್ದು ಹೀಗೆ: ಪರಿಷಿತ್ರಾಜನಿಗೆ ಪ್ರಶ್ನೆಗೆ ಶುಕಮುನಿಗಳು ಉತ್ತರಿಸುವರು. ಮುಕ್ತಿ ಬಯಸುವನು ಶ್ರೀಹರಿಯ ಮಹಿಮೆಯನ್ನು ಕೇಳಬೇಕು, ಸ್ಮರಿಸಬೇಕು, ಮತ್ತೊಬ್ಬರಿಗೆ ತಿಳಿಸಬೇಕು. ಮನುಷ್ಯ ಜನ್ಮ ಬಂದದ್ದರ ಸಾರ್ಥಕ್ಯ ಬಾಳಿನ ಕೊನೆಯಲ್ಲಿ ಶ್ರೀಹರಿಸ್ಮರಣೆಯೇ ಆಗಿದೆ. ಜನ್ಮ ಲಾಭ ಪರಹ ಪುಂಸಾಮಂತೆ ನಾರಾಯಣ ಸ್ಮೃತಿ ಸಂತತಂ ಚಿಂತೆಯೇನಂತ ಮಂತಕಾಲೆ ವಿಶೇಷತಃ. ಖಟ್ವಾಂಗನೆಂಬೊಬ್ಬ ರಾಜ ತನ್ನ ಆಯುಶೇಷವೊಂದು ಮುಹೂರ್ತ ಮಾತ್ರವೇ ಎಂದು ತಿಳಿದು ಆ ಕ್ಷಣದಲ್ಲೇ ಭಗವಂತನಂತೆ ಚಿಂತಿಸಿ ಮುಕ್ತಿ ಪಡೆದ. ಪರೀಕ್ಷಿತ ರಾಜ ಶ್ರೀಮದ್ಭಾಗವತ ಸಪ್ತಾಹ ಶ್ರವಣ ಮಾಡಿ ಮುಕ್ತನಾದ. ಆದರೆ ನಾವು ಅಂತ್ಯಕಾಲಕ್ಕೆ ಹಾಗೆ ಮಾಡಿದರಾಯಿತು ಎನ್ನುವಂತಿಲ್ಲ. ಏಕೆಂದರೆ ಖಟ್ವಾಂಗನದು ಖಚಿತವಾದ ಒಂದು ಮುಹೂರ್ತ ಆಯುಷ್ಯ, ಪರೀಕ್ಷಿತ ರಾಜನದು ಒಂದು ಸಪ್ತಾಹ. ಆದರೆ ನಮಗೆ ಅಂತಹ ಖಚಿತತೆ ಇಲ್ಲ. ಆದ್ದರಿಂದ ವಿಳಂಬ ಮಾಡದೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿ ಉದ್ಧತರಾಗಬೇಕು. ಅಂತ್ಯಕಾಲ ಸಮೀಪಿಸುತ್ತಿದ್ದಂತೆ ವಿರಕ್ತನಾಗಿ ಮನೆಯಿಂದ ಹೊರಹೊರಟು ಪುಣ್ಯತೀರ್ಥವೊಂದನ್ನು ತಲುಪಬೇಕು. ಅಲ್ಲಿ ಮಿಂದು ಪದ್ಮಾಸನದಲ್ಲಿ ಕುಳಿತು ಪ್ರಾಣ ನಿರೋಧವನ್ನು ಮಾಡಿ ಜಿತೇಂದ್ರಿಯನಾಗಿ ಭಗವಂತನ ವಿರಾಟ್ ರೂಪವನ್ನು ಚಿಂತಿಸಬೇಕು. ಹಾಗೆ ವಿರಾಟ್ ರೂಪವನ್ನು ಚಿಂತಿಸುತ್ತಾ ದೇಹ ತೊರತಲ್ಲಿ ಸದ್ಗತಿ ಖಚಿತ, ಇಲ್ಲವಾದಲ್ಲಿ ಮರುಹುಟ್ಟು ತಪ್ಪಿದ್ದಲ್ಲ. ಭಗವಂತ ಒಬ್ಬೊಬ್ಬ ದೇವತೆಯ ಉಪಾಸನೆಗೆ ಒಂದೊಂದು ಫಲ ಎಂಬುದಾಗಿ ವಿಧಿಸಿರುವನು. ಬೃಹಸ್ಪತಿಯ ಆರಾಧನೆಯಿಂದ ಬ್ರಹ್ಮವರ್ಚಸ್ಸು, ಇಂದ್ರನ ಆರಾಧನೆಯಿಂದ ಇಂದ್ರಿಯ ಪಾಠವ, ಪ್ರಜಾಪತಿಗಳ ಆರಾಧನೆಯಿಂದ ಪ್ರಜಾಸಂಪತ್ತಿ, ಮಹಾಲಕ್ಷ್ಮಿಯ ಉಪಾಸನೆಯಿಂದ ಶ್ರೀಪ್ರಾಪ್ತಿ, ಅಗ್ನಿಯಿಂದ ತೇಜಸ್ಸು, ವಸುಗಳಿಂದ ಐಶ್ವರ್ಯ, ರುದ್ರರಿಂದ ವೀರ್ಯ, ಅದಿತಿಯಿಂದ ಅನ್ನಾದಿ ಲಾಭ, ದೇವತೆಗಳಿಂದ ಸ್ವರ್ಗಪ್ರಾಪ್ತಿ, ವಿಶ್ವೇದೇವಗಳಿಂದ ರಾಜ್ಯಪ್ರಾಪ್ತಿ, ಅಶ್ವಿನಿ ದೇವತೆಗಳಿಂದ ಆಯುರ್ವೃದ್ಧಿ, ಗಂಧರ್ವರಿಂದ ಸ್ಫುರದ್ರೂಪ, ಊರ್ವಶಿಯಿಂದ ಸ್ತ್ರೀಪ್ರಾಪ್ತಿ, ಬ್ರಹ್ಮದೇವರಿಂದ ವಿಶ್ವದ ಒಡೆತನ, ಯಜ್ಞದಿಂದ ಕೀರ್ತಿ, ವರುಣನಿಂದ ಕೋಶ ಸಂಪೂರ್ತಿ, ಶಿವನಿಂದ ವಿದ್ಯೆ, ಗೌರಿಯಿಂದ ಸುಖ ದಾಂಪತ್ಯ, ಪಿತೃಗಳಿಂದ ಸಂತತಿ ವೃದ್ಧಿ, ಮನುಗಳಿಂದ ರಾಜ್ಯಪ್ರಾಪ್ತಿ, ನಿರುತಿಯಿಂದ ಕ್ಷುದ್ರ ಶಕ್ತಿಯ ನಿವಾರಣೆ. ಆದರೆ ಭಗವಂತನಾದ ವಿಷ್ಣುವಿನ ಆರಾಧನೆಯಿಂದ ಸರ್ವೇಷ್ಠ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ. ಆದ್ದರಿಂದ ಅವನನ್ನೇ ಸರ್ವೋತ್ತಮತ್ವೇನ ಆರಾಧಿಸಿ ಅಂತ್ಯಕಾಲದ ಚಿಂತಿಸಿ ಸದ್ಗತಿ ಪಡೆಯಬೇಕು. ಯಜೇತ ಪುರುಷಂ ಪರಂ, ಸೃಷ್ಟಿಕರ್ತನಾದ ಬ್ರಹ್ಮದೇವರೇ ಸ್ವತಃ ಶ್ರೀ ವಿಷ್ಣುವೇ ಸ್ವತಂತ್ರ ಸೃಷ್ಟಿಕರ್ತ, ಸಮಗ್ರ ಸೃಷ್ಟಿಕರ್ತ ಎಂಬ ತತ್ವವನ್ನು ನಾರದರಿಗೆ ತಿಳಿಸುವ ಪ್ರಸಂಗ ವಿಷ್ಣುವಿನ ಸರ್ವೋತ್ಮತ್ವ ಹಾಗೂ ಸರ್ವಕರ್ತೃತ್ವಗಳಿಗೆ ಶ್ರೇಷ್ಠ ನಿದರ್ಶನ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ, ನಾರಾಯಣನ ಗುಣಗಳು ಅನಂತ, ರೂಪಗಳು ಅನಂತ. ಅವನ ಮಹಿಮೆಯನ್ನು ಸಾಕ್ಯಲ್ಲೇನ ತಿಳಿಯಲು ಮಹಾಲಕ್ಷ್ಮಿಗೂ ಸಾಧ್ಯವಾಗದು. ನಾಲ್ಕು ಮುಖದ ಬ್ರಹ್ಮ, ಸಾವಿರ ಮುಖಗಳ ಶೇಷ, ಪಂಚಮುಖದ ಶಿವ, ಸಾವಿರ ಕಣ್ಣಿನ ಇಂದ್ರ, ಆರು ಮುಖದ ಸ್ಕಂದ, ವಾಚಸ್ಪತಿ ಎನಿಸಿದ ಬ್ರಹ್ಮಸ್ಮೃತಿ ಮೊದಲಾಗಿ ಯಾರಿಗೂ ಅವರೆಲ್ಲ ಒಟ್ಟಾಗಿ ಸರ್ವಕಾಲ ಗುಣಿಸಿದರೂ ಸರ್ವತಾ ಅಸಾಧ್ಯ. ಶ್ರೀಹರಿಯು ಅನಂತ ಗುಣ ಪೂರ್ಣ ಎಂಬುದನ್ನು ವಿಶಿಷ್ಟ ರೀತಿಯಲ್ಲಿ ತಿಳಿಸುವ ಅಪೂರ್ವ ಪ್ರಸಂಗವಿದು. ಹದಿನೈದು ಶುಕ್ಲ ಕಲೆಗಳನ್ನು ಹೊಂದಿ ಒಂದು ಕಪ್ಪು ಕಲೆಯನ್ನು ಹೊಂದದ ಚಂದ್ರನನ್ನು ಪೂರ್ಣಚಂದ್ರನೆನ್ನುವರು. ಆದರೆ ಅನಂತ ಗುಣಗಳನ್ನು ಹೊಂದಿ ಒಂದೂ ದೋಷವನ್ನು ಹೊಂದದ ನಾರಾಯಣ ಅದೆಷ್ಟು ಪರಿಪೂರ್ಣ ಎಂಬುದು ಮನನೀಯ. ನಾರಾಯಣನು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಿದ ಚತುಶ್ಲೋಕಿ ಭಾಗವತವು ಚತುರ್ವೇದಗಳ ಸಾರ. ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಪರಮ ಸಾಧನ. ಇದಕ್ಕೆ ತಾತ್ಪರ್ಯ ನಿರ್ಣಯ ಬರೆದವರು ಭಾವಿ ಚತುರ್ಮುಖ ಬ್ರಹ್ಮ ಶ್ರೀ ಮಧ್ವಾಚಾರ್ಯರು. ಆದ್ದರಿಂದಲೇ ಅದಕ್ಕೆ ಅಷ್ಟು ಮಹತ್ವ. ಅದರ ಒಟ್ಟು ಭಾವ ಭಾಗವತ ತೃತೀಯ ಸ್ಕಂದ. ಶುಕಮುನಿಗಳು ಪರಿಷಿತ್ ರಾಜನಿಗೆ ವಿದುರ ಮೈತ್ರೇಯ ಸಂವಾದ ರೂಪವಾದ ಭಾಗವತವನ್ನು ನಿರೂಪಿಸುವರು. ವಿದುರನು ದುರ್ಯೋಧನನ ದುರ್ನಡತೆಗೆ ಬೇಸತ್ತು ತೀರ್ಥಯಾತ್ರೆಗೆಂದು ತೆರಳಿ ಉದ್ಧವರ ಸೂಚನೆಯಂತೆ ಹರಿದ್ವಾರದ ಮೈತ್ರೇಯರನ್ನು ಸಂದರ್ಶಿಸಿದ. ಅವನ ಪ್ರಾರ್ಥನೆಯಂತೆ ಮೈತ್ರೇಯರು ಭಾಗವತವನ್ನು ಉಪದೇಶಿಸಿದರು. ಭಾಗವತನು ಹರಿದ್ವಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಶ್ರವಣ ಮಾಡುವುದು ಹೆಚ್ಚು ಪುಣ್ಯಕರ ಎಂಬ ಭಾವ ಇದರಿಂದ ಸೂಚಿತ. ಮಹಾತ್ಮರ ಪರಿ ಇಂತಹದು. ಜನರ ದುಃಖದ ಮೂಲ ಅಧರ್ಮದ ಆಚರಣೆ, ಅದಕ್ಕೆ ಕಾರಣ ಹರಿಯ ವಿಸ್ಮರಣೆ. ಹರಿಸ್ಮರಣೆಯಿಂದ ಧರ್ಮ ಪ್ರಜ್ಞೆ ಮೂಡಿ ಸುಖದ ಹಾದಿ ತೆರೆದುಕೊಳ್ಳುವುದು. ಅಂತಹ ಹರಿತತ್ವವನ್ನು ತಿಳಿಸಲೆಂದೇ ಜ್ಞಾನಿಗಳ ಸಂಚಾರ. ಅದರ ಪ್ರಯೋಜನವನ್ನು ಪಡೆದಾಗಲೇ ಜೀವಿಯ ಉದ್ಧಾರ. ಶುಕಮುನಿಗಳು ವ್ಯಾಸಪುತ್ರರಾಗಿ ಭಾಗವತ ಉಪದೇಶಿಸಿದರೆ ವಿದುರ ವ್ಯಾಸಪುತ್ರನಾಗಿ ಮೈತ್ರೇಯರಿಂದ ಭಾಗವತ ಕೇಳುತ್ತಿರುವನು. ಭಾಗವತವನ್ನು ಹೇಳುವವರಿಗಾಗಲಿ ಕೇಳುವವರಿಗಾಗಲಿ ವೇದವ್ಯಾಸರ ಸಂಪರ್ಕ ಎಂದರೆ ವೈಷ್ಣವತ್ವವು ಅತ್ಯಗತ್ಯ ಎಂಬುದು ಇದರ ಮರ್ಮ. ಬ್ರಹ್ಮದೇವರು ಭಗವಂತನ ಆದೇಶದಂತೆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿದರು. ಅವಿದ್ಯೆಯನ್ನು ಸೃಷ್ಟಿಸಿದ ನಂತರ ಅವರು ಸನಕ, ಸನಂದನ, ಸತ್ಕುಮಾರರು ಮತ್ತು ಸನತ್ ಸುಜಾತ ಎಂಬ ನಾಲ್ವರು ಮಾನಸ ಪುತ್ರರನ್ನು ಸೃಷ್ಟಿಸಿದರು. ಅವರೆಲ್ಲರೂ ಬಾಲ ಬ್ರಹ್ಮಚಾರಿಗಳಿಗಾಗಿ ಯತಿಧರ್ಮವನ್ನು ಸ್ವೀಕರಿಸಿ ತಪಸ್ಸಿಗೆಂದು ತೆರಳಲು ಬ್ರಹ್ಮದೇವರು ತಮ್ಮ ಭೂಮಧ್ಯದಿಂದ ಶಿವನನ್ನು ಸೃಷ್ಟಿಸುವರು. ಹುಟ್ಟುತ್ತಲೇ ರೋದನ ಮಾಡಿದ್ದರಿಂದ ಅವನಿಗೆ ರುದ್ರ ಎಂದು ಹೆಸರಾಯಿತು. ಹುಟ್ಟಿದ ಮಕ್ಕಳು ಅಳುವ ಹಿನ್ನೆಲೆ ಅವರ ಜೀವತ್ವಕ್ಕೆ ದ್ಯೋತಕ ಎಂಬುದು ಇದರ ಹಿನ್ನೆಲೆ. ಜೀವಾ ಏವತು ದುಃಖೀನಃ, ಪ್ರಳಯೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಭಗವಂತ ವರಾಹ ರೂಪದಿಂದ ಮೇಲೆತ್ತಿದ. ಆಗ ಹಿರಣ್ಯಾಕ್ಷನೆಂಬ ಅಸುರ ಅದಕ್ಕೆ ಅಡ್ಡಿ ಮಾಡಲು ಯತ್ನಿಸಿ ವರಾಹನಿಂದ ಹತನಾದ. ಮತ್ತೊಮ್ಮೆ ದೈತ್ಯ ಹಿರಣ್ಯಾಕ್ಷನು ಭೂಮಿಯನ್ನು ಜಲದಲ್ಲಿ ಮುಳುಗಿಸಿದ್ದಾಗ ಭಗವಂತ ಮತ್ತೊಮ್ಮೆ ವರಾಹ ರೂಪದಿಂದ ಅವತರಿಸಿ ಅವನನ್ನು ಸಂಹರಿಸಿದನು. ಮೊದಲ ಹಿರಣ್ಯಾಕ್ಷ ಬ್ರಹ್ಮಪುತ್ರ, ಎರಡನೆಯವನು ದಿತಿಪುತ್ರ. ಎರಡನೆಯವನಲ್ಲಿ ವಿಷ್ಣು ಪಾರ್ಷದವನಾದ ವಿಜಯನ ಆವೇಶ. ಮೊದಲನೆಯವನು ಸತ್ತಿದ್ದು ಕೋರೆಯಿಂದ, ಎರಡನೆಯವನು ಕರ್ಣಮೂಲದಲ್ಲಿ ಬಿದ್ದ ಪೆಟ್ಟಿನಿಂದ. ಹಿರಣ್ಯಾಕ್ಷವದೆ ಅಧ್ಯಾತ್ಮ ಗರ್ಭಿತ. ಹಿರಣ್ಯದ ಮೇಲೆ ಕಣ್ಣು ಹಾಕುವುದು ಹಿರಣ್ಯಾಕ್ಷ ಪ್ರವೃತ್ತಿ. ಸಾಮಾನ್ಯವಾಗಿ ಈ ಪ್ರವೃತ್ತಿಯನ್ನು ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಆದರೆ ಹಿರಣ್ಯಾಕ್ಷವಧೆ ವರಾಹನಿಂದ ನಡೆದಂತೆ ಹಿರಣ್ಯಾಕ್ಷ ಪ್ರವೃತ್ತಿಯ ವಿನಾಶ ಭಗವಂತನ ಹಿರಿಮೆಯ ಪರಿಜ್ಞಾನದಿಂದ ಮಾತ್ರ ಸಾಧ್ಯ. ಆದ್ದರಿಂದಲೇ ಎಲ್ಲೂ ಭಗವದಾಧೀನ ಎಂಬ ತತ್ವವನ್ನು ತಿಳಿದಾಗ ಹಿರಣ್ಯಾಕ್ಷ ಪ್ರವೃತ್ತಿ ಮಾಯವಾಗಿ ಭಗವದ್ಭಕ್ತಿ ಮೂಡಿ ಮೋಕ್ಷಪ್ರಾಪ್ತಿಯ ಹಾದಿ ಗೋಚರವಾಗುವುದು. ಕರ್ದಮರು ಬ್ರಹ್ಮಪುತ್ರರು. ಅವರು ತಮ್ಮ ತಪಶಕ್ತಿಯಿಂದ ಚಿನ್ನದ ಸೌಧಗಳನ್ನು ನಿರ್ಮಿಸಿದರು. ದೇವಹೂತಿಗೆ ಯೌವನವನ್ನು ಕರುಣಿಸಿದರು. ತಾವೂ ತಾರಣ್ಯವನ್ನು ಪಡೆದರು. ದೇವ ವಿಮಾನವನ್ನೇರಿ ಸ್ವರಲೋಕದ ನಂದನವನಕ್ಕೆ ತೆರಳಿ ನವರೂಪಗಳನ್ನು ಧರಿಸಿ 100 ವರ್ಷಗಳ ಕಾಲ ದೇವಹೂತಿಯೊಂದಿಗೆ ಅಲ್ಲಿ ವಿಹರಿಸಿದರು. ಬ್ರಹ್ಮಪುತ್ರರಾದ ಕರ್ದಮರ ಹಿರಿಮೆಯೇ ಇಷ್ಟು ಅಪೂರ್ವವೆನಿಸಿರುವಾಗ ಅವರ ಹಿಂದೆ ಬ್ರಹ್ಮದೇವರ ಹಾಗೂ ಅವರ ತಾತ ಮಹಾವಿಷ್ಣುವಿನ ಹಿರಿಮೆ ಅದೆಷ್ಟು ಎಂಬುದು ಸ್ಪಷ್ಟಪಡಿಸಲು ಸಾಧ್ಯ. ವೈರಾಗ್ಯ ಸಿದ್ಧಿಯೇ ಗುರುಪ್ರಾಪ್ತಿಯ ಸಾಧನ. ಗರ್ಭವಾಸಾದಿಗಳ ಶ್ರವಣ ಮನನ ವೈರಾಗ್ಯಕ್ಕೆ ಸಾಧನ. ವೈರಾಗ್ಯಪೂರ್ವಕವಾದ ಅಧ್ಯಯನದಿಂದ ಲಭಿಸುವ ತತ್ವಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಭಗವದ್ಧ್ಯಾನ ಮೋಕ್ಷುವಿನ ನಿತ್ಯವಿದೆ. ಇಂತಹ ಸಾಧನ ಮೋಕ್ಷದಲ್ಲಿ ಅನಂದಾತಿಶಯಕ್ಕೂ ಕಾರಣ. ಇದು ಕಪಿಲಗೀತೆಯ ಸಾರ. ವಾಸುದೇವ ಕಪಿಲನ್ನು ರೂಪಿಸಿದ ಈ ಸಾಂಖ್ಯಶಾಸ್ತ್ರ ಪರಮ ಸಾಂಖ್ಯಶಾಸ್ತ್ರ ವೈದಿಕ ಸಾಂಖ್ಯಶಾಸ್ತ್ರ. ಆದರೆ ಮತ್ತೊಬ್ಬ ಕಪಿಲ ತಿಳಿಸಿದ ಸಾಂಖ್ಯಶಾಸ್ತ್ರ ಅವೈದಿಕವಾದದ್ದು. ಆದರೆ ಅವನ ಹೆಸರು ಕಪಿಲ ಎಂದಿದ್ದಂತೆ ಅವನ ಶಿಷ್ಯರ ಹೆಸರು ಅಸುರಿ ಮೊದಲಾಗಿ ಇದ್ದಿತು. ಇದರಿಂದಾಗಿ ಮತ್ತೊಂದು ಭಗವದ್ಗೀತೆಯಾದ ನಿಜವಾದ ಸಾಂಖ್ಯಶಾಸ್ತ್ರದ ಪರಿಕಲ್ಪನೆ ಜಗತ್ತಿಗೆ ಅಸಾಧ್ಯವೆನಿಸಿತು. ಅಸುರ ಮೋಹನಕ್ಕಾಗಿ ಭಗವಂತ ಮಾಡುವ ಲೀಲೆಗಳಲ್ಲಿ ಇದೂ ಒಂದು. ತಾಯಿಗೆ ಸದ್ಗತಿ ಕರುಣಿಸಿದ ಆ ಸ್ಥಳ ಸಿದ್ಧಪುರ ಮಾತೃಗಯ ಎನಿಸಿತು. ದೇವಹೂತಿ ಸರಸ್ವತಿ ನದಿಯಾಗಿ ಹರಿದಳು. ಇಂದಿಗೂ ತಾಯಿಯ ಸದ್ಗತಿಗೆ ಮಾತೃಗಯ ಅಥವಾ ಸಿದ್ಧಿ ಕ್ಷೇತ್ರ, ಇಂದು ಸಹ ಸಿದ್ಧಪುರ ಎಂಬುದಾಗಿ ಇದು ಪ್ರಸಿದ್ಧ. ಚತುರ್ಥ ಸ್ಕಂದ. ಅತ್ರಿ ಅನಸೂಯೆಯರ ಮನಗನಾಗಿ ಭಗವಂತನಾದ ಶ್ರೀಹರಿ ದತ್ತಾತ್ರೇಯನಾಗಿ ಅವತರಿಸಿದ. ಬ್ರಹ್ಮದೇವರಿಗೆ ಅವತಾರವಿಲ್ಲದರಿಂದ ಅವರ ಸನ್ನಿಧಾನದಿಂದ ಕೂಡಿ ಚಂದ್ರ ಹುಟ್ಟಿದ. ಶಿವ ದುರ್ವಾಸನೆನಿಸಿದ. ಹೀಗೆ ತ್ರಿಮೂರ್ತಿಗಳು ಅತ್ರೇಯನೆನಿಸಿದರು. ಇದು ಭಾಗವತದ ನಿರೂಪಣೆ. ಜನ ತಿಳಿದಿರುವಂತೆ ತ್ರಿಮೂರ್ತಿಗಳು ಒಂದಾಗಿ ಸೇರಿ 3 ಮುಖ 6 ಗೈಗಳನ್ನು ಹೊಂದಿ ದತ್ತಾತ್ರೇಯ ಎನಿಸಿದರು ಎಂಬ ಕಲ್ಪನೆ ಭಾಗವತಕ್ಕೆ ಸಮ್ಮತವಾದುದಲ್ಲ. ಕಾಮ ಕ್ರೋಧ ಲೋಭ ಎಂಬ 3ನ್ನು ತೋರೆದಾಗ ಜೀವ ಅತ್ರಿ ಎನಿಸುವನು. ಮಾತ್ಸರ್ಯವನ್ನು ತೊರೆದ ಅವನ ಬುದ್ಧಿ ಅನಸೂಯೆ. ಆಗ ಉದಿಸುವ 3 ಸಂತತಿ ಎಂದರೆ ಜ್ಞಾನ, ಭಕ್ತಿ ಹಾಗೂ ವಿರಕ್ತಿ. ಇಂತಹ 3 ಪುತ್ರರಿಂದಲೇ ಸಕಲರಿಗೂ ಸದ್ಗತಿ ಎಂಬುದು ಈ ಪ್ರಸಂಗದ ಅಂತರ್ಯ. ಹೀಗೆ ಹೆಸರುಗಳಲ್ಲೂ ಅಧ್ಯಾತ್ಮ ತುಂಬಿದೆ. ದಕ್ಷ ಪ್ರಜಾಪತಿಯು ಮನೋಭಿಮಾನಿಯಾದ ಶ್ರೇಷ್ಠ ದೇವತೆಯಾದ ಶಿವನನ್ನು ತನ್ನ ಅಳಿಯ ಎಂಬ ಸಂಕುಚ ದೃಷ್ಟಿಯಿಂದ ನೋಡಿ ನಿಂದಿಸಿದ. ಅವನಿಗಿಂತ ತಾನೇ ಮೇಲೆಂದು ಭ್ರಮಿಸಿದ. ಪರಿಣಾಮವಾಗಿ ಅವನ ಮುಖ ಅಜಮುಖವಾಯಿತು. ಸತೀದೇವಿ ದೇಹತ್ಯಾಗ ಮಾಡಿ ಪಾರ್ವತಿಯಾಗಿ ಹಿಮಾಲಯ ಪುತ್ರಿಯಾದಳು. ಅವನ ಯಜ್ಞ ಧ್ವಂಸಗೊಂಡಿತು. ಶಿವನ ದ್ವೇಷದಿಂದ ಹೀಗೆ 3 ಬಗೆಯ ಅನರ್ಥವನ್ನು ದಕ್ಷ ಹೊಂದಬೇಕಾಯಿತು. ಶಿವದ್ವೇಷ ದುಷ್ಪರಿಣಾಮ ಎಷ್ಟು ಭಯಂಕರ ಎಂಬುದಕ್ಕೆ ಇದು ನಿದರ್ಶನ. ಸೋತ್ತಮ ದ್ರೋಹ ಎಂದೂ ತಾರಕವಲ್ಲ ಎಂಬುದು ಇಲ್ಲಿಯ ದರ್ಶನ. ಇದನ್ನು ಮಹನಿಂದಾವರ್ಜನ ಪ್ರಕರಣದಲ್ಲಿ ಶ್ರೀಮದ್ಭಾಗವತ ಸಾರೋದ್ಧಾರವು ನಿರೂಪಿಸಿದೆ. ಶಿವನನ್ನು ಕೆಣಕಿ ದಕ್ಷ ಅಜಮುಖನಾದ, ಗಣೇಶ ಗಜಮುಖನಾದ. ಶಿವದ್ವೇಷದಿಂದ ಶಿರೋವ್ಯತ್ಯಾಸ ಖಚಿತ ಎಂಬುದು ಇದರ ಆಂತರ್ಯ. ಆದರೆ ಅವರಿಬ್ಬರೂ ತಮ್ಮ ತಪಸ್ಸನ್ನು ಅರಿತು ಶಿವನನ್ನು ಅವನ ಅಂತರ್ಯಾಮಿಯಾದ ಭಾರತೀಯ ರಮಣಾಂತರ್ಗತ ಹರಿಯನ್ನು ಆರಾಧಿಸಿದ್ದರಿಂದ ಲೋಕಮಾನ್ಯರೆನಿಸಿದರು. ತಪ್ಪು ಮಾಡುವುದು ಮಹಾಪಾಪ. ತಪ್ಪನ್ನು ತಿದ್ದಿಕೊಳ್ಳದಿರುವುದು ಇನ್ನೂ ಹೆಚ್ಚಿನ ಘಾತಕ. ಆದ್ದರಿಂದ ತಪ್ಪು ಮಾಡದಿರುವ ಎಚ್ಚರ. ಪ್ರಮಾದವಶಾತ್ ಅಪರಾಧ ಘಟಿಸಿದಲ್ಲಿ ಅದನ್ನು ತಿದ್ದಿಕೊಳ್ಳುವ ಕರ್ತವ್ಯದ ಆದರ್ಶ ಈ ಪ್ರಸಂಗದಲ್ಲಿ ಪ್ರತಿಪಾದಿದ. ಉತ್ತಾನಪಾದನಿಗೆ ಸುನೀತಿ ಹಾಗೂ ಸುರುಚಿ ಎಂದು 2 ಪತ್ನಿಯರು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಆದರೆ ಧ್ರುವ ಉಳಿದು ಚಕ್ರವರ್ತಿ ಎನಿಸಿದರೆ ಉತ್ತಮನು ಯಕ್ಷರಿಂದ ಅಳಿದ. ಶ್ರೇಯಸ್ಸು ಮತ್ತು ಪ್ರೇಯಸ್ಸುಗಳಲ್ಲಿ ಶ್ರೇಯಸ್ಸಿನ ಫಲ ಧ್ರುವ, ಪ್ರೇಯಸ್ಸಿನ ಫಲ ಅಧ್ರುವ ಎಂಬ ಕಠೋಪನಿಷತ್ತಿನ

ದರ್ಶನಕ್ಕೆ ಇದು ನಿದರ್ಶನ. ಧ್ರುವ ಶ್ರೇಯಸ್ಸಿನ ಸಂಕೇತವಾದರೆ ಉತ್ತಮ ಪ್ರೇಯಸ್ಸಿನ ಸಂಕೇತ. ಧ್ರುವನು ತಾಯಿಯ ಸಂದೇಶದಂತೆ ಭಗವತ್ಪೂಜೆಗೆಂದು ವನಕ್ಕೆ ತೆರಳಿದ. ನಾರದರಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪದೇಶವನ್ನು ಪಡೆದ. ಮಧುವನದಲ್ಲಿ ಕಠೋರ ವ್ರತದಿಂದ ಭಗವಂತನನ್ನು ಆರಾಧಿಸಿದ. ಪರಿಣಾಮವಾಗಿ ಭಗವದ್ ದರ್ಶನವನ್ನು ಪಡೆದು 36,000 ವರ್ಷಗಳ ಕಾಲ ಭೂಲೋಕದ ಚಕ್ರಾಧಿಪತ್ಯ, ಕೋಟ್ಯಂತ ವರ್ಷಗಳ ಕಾಲ ಧ್ರುವ ನಕ್ಷತ್ರ ಆಧಿಪತ್ಯ ಮತ್ತು ಕೊನೆಗೆ ಶಾಶ್ವತವಾದಂತಹ ವೈಕುಂಠ ವಾಸವನ್ನು ಪಡೆದುಕೊಂಡ. ಭಗವದ್ ಆರಾಧನೆಯಿಂದ ಲಭಿಸುವ ವಿಶಿಷ್ಟ ಫಲಕ್ಕೆ ಇದೊಂದು ಅಪೂರ್ವ ನಿದರ್ಶನ. ಧ್ರುವನ ಜೀವನ ಧ್ರುವ ನಕ್ಷತ್ರದಂತಹುದು. ಸಮುದ್ರ ಪ್ರಯಾಣಿಕರಿಗೆ ಧ್ರುವ ನಕ್ಷತ್ರ ದಿಕ್ಸೂಚಿಯಾಗಿರುವಂತೆ ಸಂಸಾರ ಸಮುದ್ರದಲ್ಲಿ ತೊಳಲುವವರಿಗೆ ಧ್ರುವನ ಜೀವನ ದಿಕ್ಸೂಚಿಯಾಗಿದೆ. ಸಂಸಾರವನ್ನು ಅಸಾರವೆಂದು ಬಗೆದು ವೈರಾಗ್ಯ ಹೊಂದಿ ಭಗವಂತನಿಗಾಗಿ ಬಾಳುವುದರಲ್ಲೇ ಜೀವನದ ಯಶಸ್ಸು ಅಡಗಿದೆ ಎಂಬುದು ಇಲ್ಲಿಯ ತತ್ವ. ಧ್ರುವ ನಕ್ಷತ್ರ ಎಟುಕದಿದ್ದರೂ ಅದರ ದರ್ಶನವೇ ದಿಕ್ಸೂಚಿಯಾಗುವಂತೆ ಧ್ರುವನ ಅತ್ಯುನ್ನತದ ಆದರ್ಶ ನಮಗೆ ಪೂರ್ಣ ಎಟುಕದಿದ್ದರೂ ಅದರ ಚಿಂತನೆ ನಮ್ಮ ಬಾಳಿಗೆ ಬೇಕಾಗುವುದು ನಿಸ್ಸಂಶಯ. ಅಂಗರಾಜನ ಮಗ ವೇನ ಮುಂದೆ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿ ಭಗವಂತನಾದ ಶ್ರೀಕೃಷ್ಣನನ್ನು ದ್ವೇಷಿಸಿ ಅವನಿಂದಲೇ ಹತನಾಗಿ ಅಂದಂತ ಮನಸ್ಸಿಗೆ ತೆರಳಿದ ಮಹಾಪಾಪಿ. ಯಜ್ಞ ಬೇಡ, ಜ್ಞಾನ ಬೇಡ, ಪೂಜೆ ಬೇಡ ಎಂಬುದು ಅವನ ಶಾಸನ. ಅದರ ದುಷ್ಪರಿಣಾಮವೇ ಅವನ ದುರಂತ. ಯಜ್ಞ ದಾನಾದಿಗಳನ್ನು ಬಿಡುವವನ ಪಾಲು. ಹೀಗೆ ದುರಂತದಂಚಿಗೆ ಸಾಗುವುದು ಖಚಿತ ಎಂಬುದು ಇಲ್ಲಿಯ ತತ್ವ. ಪೃಥು ಚಕ್ರವರ್ತಿ ಭಗವಂತನ ಪೃಥು ಎಂಬ ರೂಪದ ಆವೇಶ ಹೊಂದಿದ ಚಕ್ರವರ್ತಿ ಗಣದ ಜೀವ. ಭಗವಂತನ ಸಾಕ್ಷಾದವತಾರ ಅಲ್ಲ. ಅವನು ಅವತರಿಸುತ್ತಲೇ ತನ್ನನ್ನು ಹೊಗಳುತ್ತಿದ್ದ ವಂದಿ ಮಾಗದರಿಗೆ ಎಚ್ಚರಿಸಿದ. ಕೊಂಡಾಡಲು ಭಗವಂತನಂತಹ ಉತ್ತಮ ವಸ್ತುವ ಇರುವಾಗ ನನ್ನನ್ನೇಕೆ ಪ್ರಶಂಸಿಸುತ್ತಿರುವಿರಿ? ಅವನನ್ನೇ ಹೊಗಳಿ, ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ. ಪೃಥುರಾಜನ ಕಥೆ ಆತ್ಮ ಪ್ರಶಂಸೆಯ ಮೋಹವನ್ನು ತೊರೆಯಲು ನೆರವಾಗುವ ಉದ್ಬೋಧಕ ಪ್ರಸಂಗ. ಇದನ್ನು ಆತ್ಮ ಪ್ರಶಂಸಾ ಸಾರ್ವಜನ ಪ್ರಕರಣದಲ್ಲಿ ಶ್ರೀಮದ್ಭಾಗವತ ಸಾರೋದ್ಧಾರದಲ್ಲಿ ವಿವರಿಸಿರುವರು. ವೇನನ ಆಳ್ವಿಕೆಯಲ್ಲಿ ಯಜ್ಞಯಾಗಗಳು ಸ್ಥಗಿತಗೊಂಡಿದ್ದರಿಂದ ಭೂಮಿಗೆ ಬೆಳೆ ಕೊಡುವ ಶಕ್ತಿ ನಷ್ಟವಾಗಿತ್ತು. ಗೋರೂಪ ಧರಿಸಿದ ಅವಧು ಪೃಥು ಚಕ್ರವರ್ತಿಯ ಧರ್ಮ ಪ್ರಜ್ಞೆಗೆ ಮಣಿದು ಪುನಃ ಫಲ ನೀಡತೊಡಗಿತು. ಇಂದಿನ ಕೃತಕ ಗೊಬ್ಬರಗಳಿಂದ ಭೂಮಿಗೆ ಒದಗಿದ ಪರಿಸ್ಥಿತಿ ಇಂತಹುದೇ ಆಗಿದೆ. ಪುನಃ ಗೋವುಗಳ ಆರಾಧನೆ ನಡೆದು ಅವುಗಳ ಗೊಬ್ಬರದ ಸೇಚನವಾದಾಗ ತನ್ನ ಸಹಜ ಶಕ್ತಿ ಅಭಿವ್ಯಕ್ತಿಗೊಳ್ಳಲು ಸಾಧ್ಯ. ತನ್ನ ರಾಜ್ಯವನ್ನು ಗ್ರಾಮ, ಪುರ, ಪಟ್ಟಣ, ದುರ್ಗ ಮೊದಲಾದ ಅನೇಕ ಹಂತದಲ್ಲಿ ವಿಭಜಿಸುವ ಮೂಲಕ ಅಧಿಕಾರ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಪುನರುಜ್ಜೀವನಗೊಳಿಸಿದ ಮೊದಲ ಚಕ್ರವರ್ತಿ ಎಂಬುದು ಪೃಥುವಿನ ಹಿರಿಮೆ. ರಾಜ್ಯಶಾಸ್ತ್ರ ಅಭ್ಯಾಸಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಪುರಂಜನ ತನ್ನ ಆಪ್ತಸಕ ಅವಿಜ್ಞಾತನಿಂದ ದೂರ ಉಳಿದಿದ್ದರ ಫಲವಾಗಿ ಹುಟ್ಟು ಸಾವುಗಳ ಶೃಂಖಲೆಗೆ ಗುರಿಯಾಗಿ ನಾನಾ ತೆರನಾದ ನೋವನ್ನು ಅನುಭವಿಸಿದ. ಕೊನೆಗೆ ಅವಿಜ್ಞಾತ ಅವನ ಬಳಿಗೆ ಧಾವಿಸಿ ಅವನ ಹತಾಶ ಬದುಕನ್ನು ಹಸನುಗೊಳಿಸಿದ. ಭಗವಂತನನ್ನು ಮರೆತು ಬಾಳುವ ಪರಿ ಈ ಪುರಂಜನಂತಹದ್ದು. ಅವಿಜ್ಞಾತ ಸಹಸ್ರಾಂಶು ವಿಷ್ಣು ಸಹಸ್ರನಾಮ ಎನಿಸಿದ ಭಗವಂತನ ಸ್ಮರಣೆಯೊಂದಿಗೆ ಬದುಕಿದಾಗಲೇ ಕಷ್ಟ ಕೂಟಲೆಗಳ ಪರಿಹಾರ ಸಾಧ್ಯ ಎಂಬುದು ಈ ಉಪಾಖ್ಯಾನದ ಸಾರ. ಚತುರ್ಥ ಸ್ಕಂದದ ಕೊನೆಯ ಭಾಗ ರುದ್ರಗೀತ. ಇದು ಗೋಪಿಗೀತ. ಅವಧೂತ ಗೀತೆಗಳಂತೆ ರುದ್ರದೇವರು ಭಗವಂತನನ್ನು ಕುರಿತು ಹಾಡಿದ ಸ್ತೋತ್ರವೇ ಹೊರತು ರುದ್ರದೇವರನ್ನೇ ಸ್ತುತಿಸುವ ಗೀತೆಯಲ್ಲ. ಇದು ಭಗವಂತನ ಮಹಿಮೆಯನ್ನು ವಿಶಿಷ್ಟ ರೀತಿಯಲ್ಲಿ ವರ್ಣಿಸುವ ನಿತ್ಯ ಪಠ್ಯವೆನಿಸಿದ ಅಪೂರ್ವ ಭಾಗ. ಪಂಚಮ ಸ್ಕಂದ. ಪ್ರಿಯವ್ರತ ರಾಜ ನಾರದ ಮುನಿಯ ಶಿಷ್ಯ. ಸಂಸಾರ ಅಸಾರವೆಂದು ಬಗೆದು ಸನ್ಯಾಸಕ್ಕೆಂದು ಪ್ರಯತ್ನಿಸಿದವನು. ಬ್ರಹ್ಮದೇವರು ಸನ್ಯಾಸದಂತೆ ಗೃಹಸ್ಥಾಶ್ರಮವೂ ತಾರಕ. ಇಂದ್ರಿಯಗಳ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳದೆ ಭಗವಂತನನ್ನು ಆರಾಧಿಸಿದಾಗ ಗೃಹಸ್ಥಾಶ್ರಮವು ಸ ಭಗವತ್ ಸಾಕ್ಷಾತ್ಕಾರಕ್ಕೆ ಹಾದಿಯೆನಿಸುವುದು. ಆದ್ದರಿಂದ ಮುಮುಕ್ಷುವಿಗೆ ಸನ್ಯಾಸ ಕಡ್ಡಾಯವೇನಲ್ಲ ಎಂದು ಉಪದೇಶಿಸಿದಾಗ ಬಹಿರ್ಷ್ಮತಿಯನ್ನು ವಿವಾಹವಾಗಿ ಆದರ್ಶ ರಾಜನೆನಿಸಿದ. ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಪುರಂದರದಾಸರು, ವಿಜಯದಾಸರು ಮೊದಲಾದ ಮಹನೀಯರು ಗೃಹಸ್ಥರಾಗಿದ್ದುಕೊಂಡೇ ವಿಶ್ವಮಾನ್ಯರೆನಿಸಿದ ಮಹಾವಿಭೂತಿಗಳು. ಪ್ರಿಯವ್ರತನ ಪುತ್ರರಲ್ಲಿ ಒಬ್ಬ ತಾಪಸ. ಅವನು ಸಾಕ್ಷಾತ್ ಭಗವಂತ. ಪ್ರಿಯವ್ರತನ ಪುತ್ರನಾದ ಅಗ್ನಿಧ್ರನಿಗೆ ಮೊಮ್ಮಗನಾಗಿ ಭಗವಂತ ವೃಷಭ ರೂಪದಿಂದ ಅವತರಿಸಿದ. ಅವನ ಮಗಳಾದ ಊರ್ಜಸ್ವತಿಯಲ್ಲಿ ಶುಕ್ರಾಚಾರ್ಯರ ದೇವಯಾನಿ ಜನಿಸಿ ಅವಳಿಗೆ ಯಾತಿಯಿಂದ ಯದು ಎಂಬ ಪುತ್ರ ಜನಿಸಿದ. ಆ ಯದುವಂಶದಲ್ಲಿ ಭಗವಂತನಾದ ಶ್ರೀಕೃಷ್ಣ ಅವತರಿಸಿದ. ಹೀಗೆ ಪ್ರಿಯವ್ರತನ ದಾಂಪತ್ಯ ವಿಶ್ವಮಾನ್ಯವೆನಿಸಿತು. ಸನ್ಯಾಸಿಯಾಗಿದ್ದಲ್ಲಿ ಇದೆಲ್ಲ ಅವನಿಗೆ ಬರೀ ಕನಸಿನ ಮಾತಾಗುತ್ತಿತ್ತು. ಬ್ರಹ್ಮದೇವರ ಉಪದೇಶಕ್ಕೆ ತಲೆಬಾಗಿದ ಫಲಶ್ರುತಿ ಅವನ ಈ ಮಹಾಭಾಗ್ಯ. ಹಿರಿಯರ ಉಪದೇಶದ ಮಹಿಮೆ ಈ ಪ್ರಸಂಗದಿಂದ ಸೂಚಿತ. ಪ್ರಿಯವ್ರತ ತನ್ನ ರಾಜ್ಯದಲ್ಲಿ ಇರಳನ್ನು ಸಹ ಹಗಲಾಗಿಸಿದ. ತನ್ನ ಪ್ರಜೆಗಳಿಗೆ ರಾತ್ರಿ ಕಾಲವು ವ್ಯರ್ಥವಾಗದಂತೆ ಉಪಕರಿಸಿದ. ಇದು ಅವನು ಹರಿವಾಯುಗಳಿಗೆ ಪ್ರಿಯವಾದ ವ್ರತವನ್ನು ಆಚರಿಸಿದ್ದರ ಫಲ. ಹರಿದಿನ, ಕೃಷ್ಣಾಷ್ಟಮಿ ಮೊದಲಾದ ಹರಿಗೆ ಪ್ರಿಯವಾದ ವ್ರತಗಳನ್ನು ಆಚರಿಸಿದವರ ಬಾಳಿನಲ್ಲಿ ಇರುಳೇ ಇರದು. ತತ್ವಜ್ಞಾನ ಉದಿಸಿ ಶಾಶ್ವತ ಬೆಳಕು ಲಭಿಸುವುದು. ನಾಭಿರಾಜನ ಪರವಾಗಿ ವಿಪ್ರರು ಪ್ರಾರ್ಥಿಸಿದರು. ಭಗವಂತ, ನಮ್ಮ ರಾಜನಿಗೆ ನೀನಂತಹ ಮಗ ಬೇಕಂತೆ, ದಯವಿಟ್ಟು

0: ಆಗ್ರಹಿಸು. ಭಗವಂತ ನಕ್ಕು ನುಡಿದ. ನನಗೆ ಸಮನಾಗಲಿ ಉತ್ತಮನಾಗಲಿ ಎಲ್ಲಿರುವವರು? ಎಂದ ಮೇಲೆ ನನ್ನಂತಹ ಪುತ್ರ ಜನಿಸಲು ಹೇಗೆ ಸಾಧ್ಯ? ಆದರೂ ಭಕ್ತರಾದ ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸುವೆನು. ನಾನೇ ಅವನಿಗೆ ಮಗನಾಗಿ ಜನಿಸುವೆ. ಅದರಂತೆ ಭಗವಂತ ಋಷಭ ರೂಪದಿಂದ ಅವತರಿಸಿದ. ಉತ್ತಮರ ಮೂಲಕ ಬರುವ ಪ್ರಾರ್ಥನೆಯನ್ನು ಭಗವಂತ ಈಡೇರಿಸುವನೆಂಬುದಕ್ಕೆ ಇದು ನಿದರ್ಶನ. ಭಗವಂತನಿಗೆ ಸಮನಾಗಲಿ ಉತ್ತಮನಾಗಲಿ ಬೇರೊಬ್ಬನಿಲ್ಲ ಎಂಬ ಶಾಸ್ತ್ರದ ಪರಮ ತತ್ವವು ಈ ಪ್ರಸಂಗದಿಂದ ಪ್ರತಿಪಾದಿತ. ಋಷಭ ರೂಪದ ಭಗವಂತ ಭರತ ಮೊದಲಾದ 100 ಪುತ್ರರನ್ನು ಪಡೆದ. ಅದರಂತೆ ಧೃತರಾಷ್ಟ್ರನು ದುರ್ಯೋಧನಾದಿ 100 ಪುತ್ರರನ್ನು ಪಡೆದ. ಆದರೆ ಋಷಭ ಪುತ್ರರಲ್ಲಿ ಒಬ್ಬನೂ ಅಯೋಗ್ಯನಿರಲಿಲ್ಲ, ಎಲ್ಲರೂ ಮುಕ್ತಿ ಯೋಗ್ಯರೇ. ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬನೂ ಮುಕ್ತಿ ಯೋಗ್ಯನಿರಲಿಲ್ಲ, ಎಲ್ಲರೂ ತಮೋ ಯೋಗ್ಯರೇ. ಋಷಭ ಅನಂತಾಕ್ಷನಾದ ಭಗವಂತನಾಗಿದ್ದರೆ ಧೃತರಾಷ್ಟ್ರ ಗತಾಕ್ಷನಾದ ಒಬ್ಬ ಜೀವನಾಗಿದ್ದರೆ ಇದಕ್ಕೆ ಕಾರಣ. ಮಹಾತ್ಮರ ಸೇವೆ ಮುಕ್ತಿ ಸಾಧನ, ದುರಾತ್ಮರ ಅನುಯಾಯಿಗಳ ಸಹವಾಸವು ತಮಸ್ಸಾಧನ. ಸಮಚಿತ್ತರು, ಪ್ರಶಾಂತರು, ಕಾಮಾದಿ ದೋಷರಹಿತರು, ಸರ್ವಭೂತಗಳ ಹಿತದಲ್ಲಿ ರಥರೂ ಆದವರೇ ಮಹಾತ್ಮರು. ಸಂಘವಾಗಲಿ ಸಾಧು ಸಂಘವಾಗಲಿ, ಕರೆಂಟ್ ಹೊಡೆದವನನ್ನು ಮುಟ್ಟಿದವರು ಸಹ ವಿದ್ಯುದಾಘಾತಕ್ಕೆ ಒಳಗಾಗುವಂತೆ ಮಿಥ್ಯಾಜ್ಞಾನಿಗಳ ಸಹವಾಸ ಮಾಡಿದವರ ಅನುಯಾಯಿಗಳೂ ಸಹ ದುರಂತಕ್ಕೊಳಗಾಗುವುದು ನಿಶ್ಚಿತ. ಋಷಭ ತನ್ನ ಅವಧೂತ ಚರ್ಯೆಯಿಂದ ಅಸುರ ಮೋಹನ ಮಾಡಿದ. ಅರ್ಹನ್ ಎಂಬುವನು ಅದನ್ನು ಅನುಕರಣೆ ಮಾಡಿ ಅರ್ಹತ ಮತವನ್ನು ಪ್ರವರ್ತಿಸಿದ. ಬುದ್ಧ ರೂಪ ತನ್ನ ಮೋಹಕ ಮಾತುಗಳಿಂದ ಅಸುರರನ್ನು ಮೋಹಗೊಳಿಸಿ ಬೌದ್ಧ ಮತಕ್ಕೆ ಕಾರಣವಾದರೆ, ಋಷಭ ರೂಪ ತನ್ನ ಮೋಹಕ ಆಚಾರದಿಂದ ಜೈನ ಮತದ ಉಗಮಕ್ಕೆ ಕಾರಣವಾಯಿತು. ಭರತ ಸಾರ್ಥಕ ಆಳ್ವಿಕೆಯ ಸಂಕೇತ. ಅವನ ಆಳ್ವಿಕೆಯ ಫಲಶ್ರುತಿಯಾಗಿ ಮೊದಲು ಅಂಜನಾಭವೆನಿಸಿದ್ದ ನಮ್ಮ ದೇಶ ಇಂದು ಭರತಖಂಡವೆನಿಸಿದೆ. ಕೋಟ್ಯಂತರ ವರ್ಷಗಳು ಉರುಳಿದರೂ ಇಂದೂ ಅದು ಭರತಖಂಡವೇ ಆಗಿದೆ. ಇಂಥ ಯಶಸ್ಸು ಅವನಿಗೆ ಸಾಧ್ಯವಾಗಿದ್ದು ಆತ ಭಗವಂತನ ಪುತ್ರನಾಗಿ ಜನಿಸಿ ಅವನ ಉಪದೇಶದಂತೆ ಬಾಳಿದ್ದರ ಫಲ. ಋಷಭನ್ನು ಉಪದೇಶಿಸ, ಸನ್ಮಾರ್ಗದಲ್ಲಿ ಹಾಕದ ಗುರು ಗುರುವಲ್ಲ, ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಗಂಡ ಗಂಡನಲ್ಲ, ದೈವ ದೈವವಲ್ಲ ಎಂದರೆ ಸಂಸಾರದಿಂದ ಬಿಡುಗಡೆಯಾಗುವ ಜ್ಞಾನ ಮಾರ್ಗವನ್ನು ಬೋಧಿಸದಿದ್ದಲ್ಲಿ ತಂದೆ ತಾಯಿ ಗುರು ಮೊದಲಾದವರ ಪಾತ್ರ ಸಾರ್ಥಕವೆನಿಸದು ಎಂದು ಭಾವ. ಋಷಭನು ಮತ್ತೆ ತಿಳಿಸಿದ, ನೀವೆಲ್ಲ ಜ್ಯೇಷ್ಠನಾದ ಭರತನನ್ನು ಅನುಸರಿಸಿರಿ. ಭರತ ಎಂದರೆ ವಾಯುದೇವರು. ಪ್ರಾಣೋಹಿ ಭರತೋ ನಾಮ, ಜ್ಯೇಷ್ಠ ಎಂಬ ಇಲ್ಲಿಯ ವಿಶೇಷಣ. ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಎಂಬ ಶ್ರುತಿವಚನವನ್ನು ಜ್ಞಾಪಿಸುತ್ತದೆ. ವಾಯುದೇವರನ್ನು ಅನುಸರಿಸಿ ಉದ್ಧಾರವಾಗಿರಿ ಎಂದು ತಿಳಿಸುವ ಮೂಲಕ ಭಗವಂತ ಇಲ್ಲಿ ವಾಯುಜೀವೋತ್ತಮವನ್ನು ಸಹ ಉಪದೇಶಿಸಿರುವನು. ಇಷ್ಟು ನನಗೆ ಆಧ್ಯಾತ್ಮ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ವೇಣುಧ್ವನಿ ಹಾಗೂ ನನ್ನ ವಿಪ್ರ ಮಹಿಳಾ ಮಂಡಳದ ಗೆಳತಿಗೆ ಅನೇಕ ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದ ಆಯ್ದ ಕೆಲವು ಭಾಗಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದವರು ದೀಪ್ತಿ ದೀಪಕ್ ಕುಲಕರ್ಣಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಮಹಿಳಾ ವೇದಿಕೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಇವರ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು

ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ.

0: ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712323.

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಕೇಳಿ ಈ ಒಂದು ಗೀತೆಯನ್ನು.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಮುಂದಿನ ಗೀತೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಕೇಳಿ ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಮತ್ತು ಸುಪ್ರಿಯಾ ಆಚಾರ್ಯವರ ಧ್ವನಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ರಚಿಸಿದ್ದಾರೆ BR ಲಕ್ಷ್ಮಣ್ ರಾವ್ ಅವರು. ಇದಕ್ಕೆ ಧ್ವನಿಯಾಗಿದ್ದಾರೆ ಸುಪ್ರಿಯಾ ಆಚಾರ್ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ ನಿಮ್ಮ ನೆನಪಿನ ಹೊನ್ನ ಕನಸಿನ ದಿವ್ಯ

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶಿಶುನಾಳ್ ಶರೀಫ್ ಅವರು ರಚಿಸಿದಂತಹ ತರವಲ್ಲ ತಂಗಿ ನಿನ್ನ ತಂಬೂರಿ ಈ ಒಂದು ಗೀತೆಗೆ ಕಂಠವಾಗಿದ್ದಾರೆ ಸಿ ಅಶ್ವಥ್ ಅವರು.

ಬಹಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಇಳ್ಕಳ ಕೊಂದೂರು, ತಲ ಮೇಲೆ ಒಂದ್ಸೂರು, ಮಲ್ಗಾಕೆ ಭೂಮ್ತಾಯಿ ಮಂಚ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು. ನಿಮ್ಮ ಸೇವೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ಎಲ್ಐಸಿಯಲ್ಲಿರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ಕೇಲಿಯ ವೇಣುಧ್ವನಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಲಿ ವೇಣುಧ್ವನಿ ಈಗ ಬೆಳಗಾವಿ ಅಲ್ಲದೇ ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ವಿವಿಧ ರೀತಿಯ ಸಾಧಕರನ್ನು ಗುರುತಿಸಿ ಅಥವಾ ವಿವಿಧ ರೀತಿಯ ವೃತ್ತಿಯಲ್ಲಿ ಇರುವಂತವ್ರನ್ನ ಅವರ ಸಂದರ್ಶನ ಮಾಡಿ ನಮ್ಮ ನಾಗರಿಕರಿಗೆ ಕೊಡುವಂತಹ ಪ್ರಯೋಜನಗಳ ಬಗ್ಗೆ ಪ್ರತಿ ಬಾರಿಯೂ ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದಕ್ಕಾಗಿ ನನ್ನ ವೈಯಕ್ತಿಕ ವತಿ ಮತ್ತು ಎಲ್ಐಸಿ ವತಿಯಿಂದ ಕೆಎಲ್ಇ ವೇಣುಧ್ವನಿಗೆ ಹಾಗೂ ನಿರೂಪಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
0: ಸರ್, ಈಗ ಭಾರತೀಯ ಜೀವ ವಿಮೆಯಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ಸರ್, ಇವಾಗ ಹಿರಿಯ ನಾಗರಿಕರ ಕಲ್ಯಾಣ ನಿಧಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್.
1: ಈಗ ಹಿರಿಯ ನಾಗರಿಕರಿಗಾಗಿ ಇರುವಂತ ಎಲ್ಐಸಿಯಲ್ಲಿ ಇರುವಂತಹ ಪಾಲಿಸಿಗಳ ಬಗ್ಗೆ ನಿಮ್ಮ ಮಾಹಿತಿ ಕೊಡಕ್ಕಿಂತ ಮುಂಚೆ ಹಿರಿಯ ನಾಗರಿಕರು ಯಾವ ರೀತಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವುದಕ್ಕೆ ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮುಂಚೆ ನಮ್ಮಲ್ಲಿ ಎಲ್ಲಾ ಕಡೆನೂ ಅವಿಭಕ್ತ ಕುಟುಂಬಗಳಿದ್ವು. ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಅನುಚಾನವಾಗಿ ನಡೆದುಕೊಂಡು ಬಂದಿರುವಂತಹದ್ದು ಏನಂತಂದ್ರೆ ಹಿರಿಯ ನಾಗರಿಕರನ್ನ ಅಂದ್ರೆ ಹಿರಿಯರನ್ನ ಗೌರವಿಸೋದು ಮತ್ತು ಅವರ ಆರ್ಥಿಕ ಜವಾಬ್ದಾರಿಯನ್ನು ಮಕ್ಕಳು ಮತ್ತು ಅಥವಾ ಇತರ ಕುಟುಂಬ ಸದಸ್ಯರು ತಗೊಳ್ತಾ ಇದ್ರು. ಆದರೆ ಈಗ ಅವಿಭಕ್ತ ಕುಟುಂಬಗಳು ಮ್ಯಾಕ್ರೋ ಫ್ಯಾಮಿಲಿಯಿಂದ ಮೈಕ್ರೋ ಫ್ಯಾಮಿಲಿವರೆಗೂ ಬಂದಿದೆ. ಅವಿಭಕ್ತ ಕುಟುಂಬಗಳು ಕಾಣಿಸ್ತಾ ಇಲ್ಲ, ಬರೀ ವಿಭಕ್ತ ಕುಟುಂಬಗಳೇ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತರಾದ ನಂತರ ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ವಿಮೆ ಇರೋದಿಲ್ಲ, ಪೆನ್ಷನ್ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಡಿ ಸೊ ನಾವು ಅವ್ರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲಿಕ್ಕೆ ಅವರು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡು ತಮ್ಮ ಏನು ವಿಶೇಷ ರೀತಿಯಾಗಿ ಬರುವಂಥದ್ದು ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಇರ್ಬೋದು ಅನ್ನೋದಕ್ಕೆ ಪ್ಲಾನ್ಗಳು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ನಮ್ಮ ಎಲ್ಐಸಿಯಲ್ಲಿ ಹಿರಿಯ ನಾಗರಿಕರಿಗೋಸ್ಕರ ಪೆನ್ಷನ್ ಪಾಲಿಸಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಪೆನ್ಷನ್ ಪಾಲಿಸಿಗಳು ಯಾವ ರೀತಿ ಇರುತ್ತೆ ಅಂತಂದರೆ ನಾವು ನಮ್ಮ ಜೀವನಾವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಕಟ್ತಾ ಬರೋದು ನಮ್ಮ 60 ವರ್ಷ ನಂತರ ಪಾಲಿಸಿ ಪ್ರಯೋಜನ ಪಡ್ಕೊಳ್ಬೋದು. ಅಲ್ಲಿಂದ 100 ವರ್ಷಗಳ ಕಾಲ ಈ ಪೆನ್ಷನ್ ಪಡಿತಾ ಹೋಗ್ಬೋದು. ಈ ಒಂದು ಪೆನ್ಷನ್ ಪಾಲಿಸಿಗಳಲ್ಲಿ ಮುಖ್ಯವಾಗಿ ನಮಗೆ ಬರುವಂಥದ್ದು ಎಲ್ಐಸಿಯ ಜೀವನ ಶಾಂತಿ ಹಾಗೂ ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿಗಳು. ಈ ಜೀವನ ಶಾಂತಿ ಜೀವನ ಅಕ್ಷಯ ಪಾಲಿಸಿಗಳು ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ರೂಪುಗೊಂಡಿರುವಂತಹ ಪಾಲಿಸಿಗಳು. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿ ಇದು ಒಂದು ಇಮ್ಮಿಡಿಯೇಟ್ ಆನ್ಯುಟಿ ಫಾರ್ ಲೈಫ್ ಅಂಡ್ ಗ್ಯಾರಂಟಿಡ್ ವಿತ್ ಗ್ಯಾರಂಟಿಡ್ ರಿಟರ್ನ್ಸ್ ಅಂತೇಳಿ. ಅಂದರೆ ಇದು ನಾನು ಪೆನ್ಷನ್ ಪಾಲಿಸಿ ತಗೊಂಡ ನಂತರ ಮರು ವರ್ಷವೇ ಪೆನ್ಷನ್ ಸ್ಟಾರ್ಟ್ ಆಗುವಂಥದ್ದು, ಪಿಂಚಣಿ ಸ್ಟಾರ್ಟ್ ಆಗುವಂಥದ್ದು. ಈ ಒಂದು ಪಿಂಚಣಿಯ ಸೌಲಭ್ಯ ನಮಗೆ 100 ವರ್ಷಗಳ ಕಾಲ ಇರುವಂಥದ್ದು. ಇದು ನಮ್ಮ ಭಾರತೀಯ ಜೀವನ ವಿಮಾ ನಿಗಮ, ನಿಮಗೆಲ್ಲ ಗೊತ್ತಿದೆ, ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ 100 ವರ್ಷಗಳ ಕಾಲ ಕೂಡ ಪ್ರಯೋಜನ ಪಾಲಿಸಿದಾರರು ಪಡ್ಕೋಬಹುದು. ಈ ಒಂದು ಜೀವನ ಅಕ್ಷಯ ಪಾಲಿಸಿನಲ್ಲಿ ವಿಶೇಷತೆಗಳೇನಂತಂದ್ರೆ ಇದು ಸಿಂಗಲ್ ಪ್ರೀಮಿಯಂ ಪಾಲಿಸಿ, ಅಂದ್ರೆ ಏಕ ಕಂತಿನ ಪಾಲಿಸಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಈ ಪೆನ್ಷನ್ ನ ಇಮ್ಮಿಡಿಯೇಟ್ ಆಗಿ ತಗೋಬಹುದು, ಅಂದ್ರೆ ಇವತ್ತು ನಾವು ಪೆನ್ಷನ್ ತಗೊಂಡು ಮುಂದಿನ ವರ್ಷಕ್ಕೆ ನಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಬೇರೆ ಬೇರೆ ರೀತಿ ಪೆನ್ಷನ್ ತಗೋಬಹುದು, ವರ್ಷಕ್ಕೊಮ್ಮೆ ತಗೋಬಹುದು, ಅರ್ಧ ವರ್ಷಕ್ಕೊಮ್ಮೆ ತಗೋಬಹುದು, 3 ತಿಂಗಳಿಗೊಮ್ಮೆ ತಗೋಬಹುದು, ಅಥವಾ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಪೆನ್ಷನ್ ತಗೋತಾ ಹೋಗ್ಬೋದು. ಈ ಪೆನ್ಷನ್ ಗ್ಯಾರಂಟೀಡ್ ಫಾರ್ ಲೈಫ್ ಟೈಮ್ ಆಫ್ ದ ಆನ್ಯುಟೆಂಟ್, ಅಂದ್ರೆ ಈ ಪಾಲಿಸಿಯ ಪೆನ್ಷನ್ ಪಿಂಚಣಿದಾರ ಆ ಪೆನ್ಷನ್ ನ ಪಾಲಿಸಿದಾರರಿಗೆ ಅವರ ಲೈಫ್ ಟೈಮ್ ಇರೋವರೆಗೆ ಅವರ ಜೀವನ ಅವಧಿವರೆಗೂ ಕೂಡ ಇದು ಪೆನ್ಷನ್ ಅವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಪದೇ ಪದೇ ಪ್ರತಿ ವರ್ಷನೂ ಕಡಿಮೆ ಆಗ್ತಾ ಬಂದಿದೆ. ಆದರೆ ಒಮ್ಮೆ ಈ ಪಾಲಿಸಿನಲ್ಲಿ ಪಾಲಿಸಿ ತಗೊಂಡು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಫಿಕ್ಸ್ ಆಗುತ್ತೆ ಅವರ 100 ವರ್ಷಗಳ ಅವಧಿ ಕಾಲ ಅಂದ್ರೆ 30 ವರ್ಷ ಇರ್ಬೋದು, 40 ಇರ್ಬೋದು ಅಥವಾ 25 ವರ್ಷ ಇರ್ಬೋದು, ಅವರು ಇರೋವರೆಗೂ ಜೀವಂತ ಇರೋವರೆಗೂ ಏನ್ ಪೆನ್ಷನ್ ಬರುತ್ತೆ, ಮಾರುಕಟ್ಟೆಯ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಈ ಒಂದು ಪೆನ್ಷನ್ ಅವರು ಅವರಿಗೆ ಸತತವಾಗಿ ಅವರ ಜೀವನಾವಧಿವರೆಗೂ ಇದು ಕಂಟಿನ್ಯೂಸ್ ಆಗಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ. ಈ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಪೆನ್ಷನ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಾಲಿಸಿಗೆ ಎಲ್ಲಾ ಹಿರಿಯ ನಾಗರಿಕ ಅಲ್ಲದೇನೆ ಅದರ ವಯೋಮಿತಿ ಬಗ್ಗೆ ಹೇಳೋದಾದ್ರೆ 25 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪಾಲಿಸಿ ತಗೋಬಹುದು. ಅಂದ್ರೆ ಸಾಧಾರಣವಾಗಿ ನಾವು 60 ವರ್ಷಕ್ಕೆ ತಗೋಬಹುದು, 65ಕ್ಕೆ ತಗೋಬಹುದು, 75, 80, 90 ವರೆಗೂ ಕೂಡ ಈ ಪಾಲಿಸಿ ತಗೋಬಹುದು ನಾವು. ಯಾರೆಲ್ಲ ಅಂತಂದ್ರೆ 25 ವರ್ಷದಿಂದ ಹಿಡಿದ್ಬಿಟ್ಟು 85 ವರ್ಷದವರೆಗೆ 25ರಿಂದ 85 ವರ್ಷದವರೆಗೆ ಈ ಪಾಲಿಸಿನ ನಾವು ತಗೋಬಹುದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕನಿಷ್ಠ ಹೂಡಿಕೆ ಮೊತ್ತ 1 ಲಕ್ಷ, ಅದು ಯಾರಿಗೆ ಏಜ್ 30 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಇದು 30 ಲಕ್ಷ. ಅದು 25 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಕೂಡ ಈ ಪಾಲಿಸಿ ತಗೋಬಹುದು, ಆದರೆ ಅವರು 10 ಲಕ್ಷ ಮಿನಿಮಮ್ ಅಮೌಂಟ್ನ ಕನಿಷ್ಠ ಹೂಡಿಕೆ 10 ಲಕ್ಷ ಮಾಡಬೇಕಾಗತ್ತೆ. ಇದರಲ್ಲಿ 10 ಆಪ್ಷನ್ಗಳಿದೆ, ಅಂದರೆ ಪೆನ್ಷನ್ ತಗೊಳ್ಳಿಕ್ಕೆ 10 ಆಪ್ಷನ್ ಇದೆ. ನಮ್ಮಲ್ಲಿರುವಂಥ 10 ಆಪ್ಷನ್ ಅಲ್ಲಿ ನಮ್ಮ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ ಅಂದರೆ ಬಹಳಷ್ಟು ಬೇಡಿಕೆಯಲ್ಲಿರುವಂಥ ಆಪ್ಷನ್ ಅಂದರೆ ಆಪ್ಷನ್ ಎಫ್ ಅಂತ ಹೇಳ್ತೀವಿ. ಆಪ್ಷನ್ ಎಫ್ ಅಂತಂದರೆ ಆನಿಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್. ಅಂದರೆ ನಾವು ಇರೋವರೆಗೂ ನಾವು ಪಾಲಿಸಿಯ ಪೆನ್ಷನ್ ತಗೋತೀವಿ, ನಮ್ಮ ನಂತರ ನಾನು ಹೂಡಿಕೆ ಮಾಡುವಂತಹ ಅಮೌಂಟು ನಾನು ನನ್ನ ಮರಣ ನಂತರ ನನ್ನ ನಾಮಿನಿಗಳಿಗೆ ನಾಮ ನಿರ್ದೇಶಿತರಿಗೆ ನಾವು ಈ ಪಾಲಿಸಿಯ ಪ್ರಯೋಜನವನ್ನು ತಗೋಬಹುದು ಅವರು. ಇದರ ಜೊತೆಗೇನೆ ಪಾಲಿಸಿ ತಗೋತಾ ಪಾಲಿಸಿದಾರರು ತನ್ನ ಸ್ವಂತ ಜೀವದ ಮೇಲೆ ಅಲ್ಲದೇನೆ ಅವರ ಸರ್ವೈವರ್ಸ್ ಯಾರಿದ್ದಾರೆ, ಅವರ ಪತ್ನಿ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಈ ಯಾರಿಗೆ ಬೇಕಾದರೂ ಕೂಡ ಜಾಯಿಂಟ್ ಪಾಲಿಸಿದಾರರಾಗಿ ಅವರು ತಗೋಬಹುದು. ಎನ್ ಪಿ ಎಸ್ ನಿಮಗೆಲ್ಲ ಗೊತ್ತಿದೆ, ಎನ್ ಪಿ ಎಸ್ 2008 ಇತ್ತೀಚೆಗೆ ಬಂದಿದೆ. ಆ ಎನ್ ಪಿ ಎಸ್ ಸಬ್ಸ್ಕ್ರೈಬರ್ ಕೂಡ ಈ ಎಲ್ ಐ ಸಿಯ ಜೀವನ ಅಕ್ಷಯ ಪಾಲಿಸಿಗಳನ್ನ ತಗೋಬಹುದು. ಅದೊಂದು ಪ್ರಯೋಜನ ಇದೆ, ಅವರಿಗೋಸ್ಕರ ಇದೆ. ಈಗ ನಮ್ಮ ಮೇಲೆ ಅವಲಂಬಿತರು ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿ, ಅಂದ್ರೆ ವಿಶೇಷ ವಿಕಲಚೇತನರಿಗೆ ಏನಿದ್ದಾರೆ, ಆ ವಿಕಲಚೇತನರ ಫ್ಯೂಚರ್ ನಮಗೆ ಭವಿಷ್ಯತ್ತು ಅವರು ತುಂಬಾ ಚೆನ್ನಾಗಿರ್ಬೇಕು, ಅದು ಯಾವುದೇ ರೀತಿ ತೊಂದರೆಗಳು ಬರಬಾರದು, ಆರ್ಥಿಕ ತೊಂದರೆಗಳು ಅಂತಂದ್ರೆ ಅವರ ಹೆಸರ ಮೇಲೆ ಕೂಡ ನಾವು ವಿಶೇಷ ಚೇತನರಿಗೆ ಕೂಡ ನಾವು ಈ ಪಾಲಿಸಿಗಳನ್ನು ತಗೋಬಹುದು. ಲೋನ್ ಮತ್ತು ಸರೆಂಡರ್ ಸಾಲ ಸೌಲಭ್ಯ ಈ ಪಾಲಿಸಿನಲ್ಲಿ 3 ತಿಂಗಳ ನಂತರ ಪಾಲಿಸಿ ತಗೊಂಡ 3 ತಿಂಗಳ ನಂತರ ಪಾಲಿಸಿ ಸಾಲ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಪ್ಲಾನ್ಗಳನ್ನ ಹೇಳಿದಾಗೆ 10 ವಿವಿಧ ಆಪ್ಷನ್ಗಳಿದೆ, ಆಪ್ಷನ್ಗೆ ತಕ್ಕ ಹಾಕಿ ಅದು ರೇಟ್ ಆಫ್ ಇಂಟ್ರೆಸ್ಟ್ ಈಗ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರ ಜೊತೆ ಜೊತೆನೆ ಇನ್ನೊಂದು ಅದ್ಭುತ ಪಾಲಿಸಿ ಎಲ್ ಐ ಸಿಯ ನೀವು ಜೀವನ್ ಶಾಂತಿ ಅಂತೇಳಿ, ಇದು ಕೂಡ ಒಂದು ಏಕಕಂತಿನ ಹೂಡಿಕೆಯ ಪಾಲಿಸಿ ಆಗಿರುತ್ತೆ. ಇದರಲ್ಲಿ ನಾವು ಪಾಲಿಸಿಯ ಅಕ್ಷಯದಲ್ಲಿ ತೋರಿಸಿದ ಹಾಗೆ ಈ ಜೀವನಾಕ್ಷಯದಲ್ಲಿ ಪಾಲಿಸಿಯಲ್ಲಿ ಲಭ್ಯವಿರುವಂತಹ ಪಾಲಿಸಿಗಳದಲ್ಲದೇನೆ ಈ ಪಾಲಿಸಿನಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಾವು ತಗೊಳ್ಳುವಂತ ಪೆನ್ಷನ್ ನಾವು ಮುಂದೂಡಿಕೆ ಮಾಡಬಹುದು. ಆ ಮುಂದೂಡಿಕೆ ಅವಧಿ 1 ರಿಂದ 5 ವರ್ಷ. ಅದರ ಅರ್ಥ ಈಗ ಪಾಲಿಸಿ ತಗೊಳ್ತೇವೆ, 5 ವರ್ಷದ ನಂತರ ಪೆನ್ಷನ್ ಬರಲಿ, ನನಗೆ 4 ವರ್ಷದ ನಂತರ ಬರಲಿ ಅಂತ ಹೇಳಿದ್ರೆ ನಾವು ಇಮ್ಮಿಡಿಯೇಟ್ ತಗೊಳ್ಳದೇನೆ 5 ವರ್ಷಕ್ಕೆ 4 ವರ್ಷಕ್ಕೆ ನಾವು ಇದು ಪಾಲಿಸಿಯ ಬೆನಿಫಿಟ್ನ ಮುಂದೂಡಿಕೆ ಮಾಡಬಹುದು. ಆ ಪ್ರತಿ ಮುಂದೂಡಿಕೆಯ ಅವಧಿಗೆ ಹೆಚ್ಚಿನ ರೀತಿಯ ಇಂಟ್ರೆಸ್ಟ್ ರೇಟ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, 5 ವರ್ಷದವರಿಗೆ ಬೇರೆ ರೀತಿ ಇಂಟ್ರೆಸ್ಟ್ ಇರುತ್ತೆ, ಹೆಚ್ಚಿನ ರೀತಿ ಇಂಟ್ರೆಸ್ಟ್ ಇರುತ್ತೆ, 4 ವರ್ಷದವರಿಗೆ 3 ವರ್ಷ 2 ವರ್ಷ 1 ವರ್ಷ. ಈಗ 1 ರಿಂದ 5 ವರ್ಷದವರೆಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಇರುತ್ತೆ. ಗ್ಯಾರಂಟೀಡ್ ರಿಟರ್ನ್ಸ್ ಅಂದ್ರೆ ಇದರಲ್ಲಿ ನಾವು ಒಮ್ಮೆ ಇಂಟ್ರೆಸ್ಟ್ ರೇಟ್ ಏನಿದೆ ಆ ಪೆನ್ಷನ್ ನ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಗ್ಯಾರಂಟಿ ಆಗಿ ಪ್ರತಿ ವರ್ಷದಿಂದ, ಅಂದ್ರೆ ಪಾಲಿಸಿ ತಗೊಂಡ ಮರು ವರ್ಷದಿಂದ ಹಿಡಿದು ಆ ಪಾಲಿಸಿಯ ಜೀವನಾವಧಿ ಅಂದ್ರೆ ಪಾಲಿಸಿದಾರರ ಜೀವನಾವಧಿಯವರೆಗೂ ಈ ಒಂದು ಪಾಲಿಸಿಯ ಪ್ರಯೋಜನಗಳು ಕಂಟಿನ್ಯೂ ಆಗುತ್ತೆ. ಒಮ್ಮೆ ನಿರ್ಧಾರಿತವಾದ ಗ್ಯಾರಂಟೀಡ್ ಇಂಟ್ರೆಸ್ಟ್ ರೇಟು ಅವರ ಜೀವನಾವಧಿ, ಸಪೋಸ್ ಅವರು 100 ವರ್ಷಗಳ ಕಾಲ ಬದುಕಿದರೆ 100 ವರ್ಷಗಳ ಕಾಲ ಕೂಡ ಆ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಕೂಡ ಸಿಂಗಲ್ ಲೈಫ್ ಪೆನ್ಷನ್ ಅಥವಾ ಜಾಯಿಂಟ್ ಲೈಫ್ ಪೆನ್ಷನ್ ಅಂತ ಎರಡು ರೀತಿ ತಗೋಬಹುದು. ನಾನು ನನ್ನ ಪಾಲಿಸಿನ ನನ್ನ ಒಬ್ಬನಿಗೆಗೋಸ್ಕರನೇ ತಗೋಬಹುದು, ಅದು ಸಿಂಗಲ್ ಲೈಫ್ ಅಂತ ಹೇಳ್ತೀವಿ. ಅಥವಾ ನಾನು ನನ್ನ ಪತ್ನಿ ಹಾಗೂ ಮಕ್ಕಳು ಅವರು ಕೂಡ ಸೇರಿಸ್ಬಿಟ್ಟು ನಾನು ಜಾಯಿಂಟ್ ಲೈಫ್ ಪೆನ್ಷನ್ ಕೂಡ ತಗೋಬಹುದು. ಇದರಲ್ಲಿ ಜಾಯಿಂಟ್ ಲೈಫ್ ತಗೊಂಡಾಗ ಈ ಪೆನ್ಷನ್ ಪಂಚಿಣಿ ಅದು ಎರಡನೇ ಪಾಲಿಸಿದಾರರಿಗೆ ಕೂಡ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರುವುದಿಲ್ಲ. ಇದರ ಜೊತೆಗೇನೆ ನನ್ನ ಪತ್ನಿಯ ಜೊತೆಗೇನೆ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ತಂದೆ ಅಥವಾ ನನ್ನ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಯಾರಿಗೆ ಬೇಕಾದರೂ ಕೂಡ ಸೆಕೆಂಡ್ ಲೈಫ್ ಅಂತಲೇ ನಾನು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಮಿನಿಮಮ್ ಗ್ಯಾರಂಟಿ ಆಫ್ 105% ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್ ಆಫ್ ದ ಪೆನ್ಷನರ್. ಅಂದ್ರೆ ದುರಾದೃಷ್ಟವಶಾತ್ ಈ ಪಾಲಿಸಿದಾರರು ಏನಾದರೂ ಮರಣ ಹೊಂದಿದರೆ ಅವರಿಗೆ ಬರುವಂತ ನಾಮ ನಿರ್ದೇಶಕರಿಗೆ ಬರುವಂತ ಅಮೌಂಟ್ ನಲ್ಲಿ 105% ಅಷ್ಟು ಪರ್ಚೇಸ್ ಪ್ರೈಸ್, 10 ಲಕ್ಷ ತಗೊಂಡ್ರೆ 10,50,000 ಅಡಿಷನಲ್ ಅಮೌಂಟ್ ನಮಗೆ ಈ ಪಾಲಿಸಿಯಲ್ಲಿ ಲಭ್ಯವಿರುತ್ತೆ. ಈ ಪಾಲಿಸಿಯು ಎನ್ ಆರ್ ಐಗಳಿಗೆ ಕೊಡ್ಬೋದು, ಎಫ್ ಎನ್ ಐಗಳಿಗೆ ಕೊಡ್ಬೋದು, ಒ ಸಿ ಎದವ್ರಿಗೆ ಕೊಡ್ಬೋದು. ಅವ್ರಿಗೆ ಕೂಡ ಈ ಪಾಲಿಸಿಯ ಸೌಲಭ್ಯ ಮುಂದುವರಿಯಿತು. ಇದರಲ್ಲಿ ಒಂದು ವಿಶೇಷವಾದ ಒಂದು ಸೌಲಭ್ಯ ಕೂಡ ಇದೆ. ನಮ್ಮ ಆಲ್ರೆಡಿ ಪಾಲಿಸಿದಾರರು, ನಮ್ಮ ಪಾಲಿಸಿದಾರರು ಇದಕ್ಕಿಂತ ಮುಂಚೆ ಯಾವುದಾದ್ರೂ ಪಾಲಿಸಿದಾರರು ಅವರು ಈ ಪಾಲಿಸಿಗಳು ತಗೊಂಡಿದ್ರೆ ಅವರು ಈ ಜೀವನ ಶಾಂತಿ ಪಾಲಿಸಿ ತಗೊಂಡಾಗ 0.15% ಅಷ್ಟು ಹೆಚ್ಚುವರಿ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ. ಇದೊಂದು ವಿಶೇಷ ಸೌಲಭ್ಯ ನಮ್ಮೆಲ್ಲ ಪ್ರಸ್ತುತ ಪಾಲಿಸಿದಾರರಿಗಿದೆ. ಪ್ರಸ್ತುತ ಪಾಲಿಸಿದಾರರು ಅವರೇನಾದರೂ ತಗೊಂಡ್ರೆ, ಪಾಲಿಸಿಗಳು ತಗೊಂಡ್ರೆ, ಜೀವನ ಶಾಂತಿ ಪಾಲಿಸಿ ತಗೊಂಡ್ರೆ 0.15% ಅಷ್ಟು ಹೆಚ್ಚಿನ ರೀತಿಯ ವಿಶೇಷ ಬೋನಸ್, ವಿಶೇಷ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ.
0: ಸರ್, ಇವಾಗ ಒಂದೇ ಕಂತಿನಲ್ಲಿ ಒಂದು ಮೊತ್ತವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರಿ, ಈ ಒಂದು ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಯೋಜನೆಯನ್ನ ಪಡೆಯೋದಕ್ಕೆ. ಈ ಕಂತು ಕಟ್ಟೋದಕ್ಕೆ ಒಂದೇ ಕಂತಿನಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಿ, ಹಾಗಾಗಿ ಏನಾದರೂ ಕನಿಷ್ಠ ಗರಿಷ್ಠ ಮಿತಿ ಅಂತ ಏನಾದರೂ ಇದೆಯಾ, ಅಥವಾ ಇಷ್ಟೇ ಕಟ್ಟಬೇಕು ಅಂತ ಏನಾದರೂ ಇದೆಯಾ ಸರ್?
1: ಖಂಡಿತ, ಒಳ್ಳೆಯ ಪ್ರಶ್ನೆ ಮೇಡಮ್. ಕನಿಷ್ಠ ವಿಮಾ ಅಮೌಂಟ್ 1,25,000 ಸ್ಟಾರ್ಟ್ ಆಗುತ್ತೆ. ಇದು ಗರಿಷ್ಠ, ಯಾವುದೇ ರೀತಿಯ ಮಿತಿ ಇರೋದಿಲ್ಲ ಇದಕ್ಕೆ. ಗರಿಷ್ಠ ಮಿತಿ ಅನ್ನೋದು ಇದಕ್ಕೆ ಇರೋದಿಲ್ಲ. ಕನಿಷ್ಠ ಮೊತ್ತ 1,25,000 ಶುರು ಆಗುತ್ತೆ, ಪ್ರಾರಂಭವಾಗುತ್ತೆ. ಗರಿಷ್ಠ ಮಿತಿಗೆ ಯಾವುದೇ ರೀತಿಯ ಮಿತಿ ಇರುವುದಿಲ್ಲ ಮೇಡಮ್. ಯಾವ ಎಷ್ಟೇ ಬೇಕಾದರೂ ಪಾಲಿಸಿಗಳನ್ನು ತಗೋಬಹುದು. ನಮ್ಮಲ್ಲಿ ಕೂಡ 1 ಕೋಟಿ, 5 ಕೋಟಿ, 10 ಕೋಟಿ ಈ ತರ ವಿವಿಧ ರೀತಿಯ ಹೂಡಿಕೆಗಳನ್ನು ಕೂಡ ಮಾಡಿದ ಪಾಲಿಸಿದಾರರಿದ್ದಾರೆ. ಸೊ ಇದು ಗರಿಷ್ಠ ಮೊತ್ತ ಅಂತ ಅನ್ನೋದಕ್ಕೆ ಯಾವುದೇ ಮಿತಿ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾರ್ತ್ ನಲ್ಲಿ 300 ಕೋಟಿಯ ಅಮೌಂಟ್ ಅಷ್ಟನ್ನು ನಮ್ಮ ಬಾಂಬೆದಲ್ಲೇ ಹೂಡಿಕೆ ಮಾಡಿದ್ದಾರೆ. ಸೊ 300 ಕೋಟಿ ಒಂದು ಏಕ ಪಾಲಿಸಿನಲ್ಲೇ 300 ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಮೇಡಮ್.
0: ಸರ್, ಈಗ ಈ ಯೋಜನೆಗಳನ್ನು ಪಡೆಯೋದ್ರಿಂದ ನಮ್ಮ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಪ್ರಯೋಜನ ಸಿಗುತ್ತೆ ಅಂತ?
1: ಈಗಾಗಲೇ ನಾನು ಹೇಳಿದ ಹಾಗೆ ಹಿರಿಯ ನಾಗರಿಕರಿಗೆ ನಿಶ್ಚಿತವಾದ ಆದಾಯ ಇರೋದಿಲ್ಲ. ಅದು ನಿಶ್ಚಿತವಾದ ಆದಾಯ ಇರೋದಿಲ್ಲ, ಫ್ಯಾಮಿಲಿಯ ಸಪೋರ್ಟ್ ಇರೋದಿಲ್ಲ ಅಂತಂದಾಗ ಈ ಒಂದು ಹೂಡಿಕೆಯಲ್ಲಿ ಮಾಡಿರುವಂತ ಅಮೌಂಟ್ನಿಂದ ಬರುವಂತಹ ಪೆನ್ಷನ್ ಅಮೌಂಟು ಅವರ ದೈನಂದಿನ ಖರ್ಚುಗಳಿಗಾಗಲಿ, ಮೆಡಿಕಲ್ ಎಕ್ಸ್ಪೆನ್ಸಸ್ಗಳಿಗಾಗಲಿ ಅದು ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಅವರಿಗೆ ಒಂದು ನಿಶ್ಚಿತವಾದ ಆದಾಯ ಇರೋದ್ರಿಂದ ಯಾರ ಮೇಲೆ ಕೂಡ ಅವಲಂಬಿತರಾಗುವಂತ ಪ್ರಶ್ನೆಯೇ ಬರೋದಿಲ್ಲ ಮೇಡಮ್. ಸೊ ಅವ್ರದೇ ಆದಂತ ಸ್ವತಂತ್ರ ಜೀವನ ನಡೆಸಬೇಕಾದ್ರೆ ಈ ನಿಶ್ಚಿತವಾದ ಆದಾಯ ಖಂಡಿತ ಬೇಕೇ ಬೇಕಾಗುತ್ತೆ.
0: ಸರ್, ಈ ಒಂದು ಯೋಜನೆ ತಾವು ಈಗಾಗಲೇ ತಿಳಿಸಿದ್ರಿ, ಈಗ ಈ ಒಂದು ಯೋಜನೆಗಳ ಪ್ರಯೋಜನವನ್ನ ಪಡಿಬೇಕು ಅನ್ನೋರು ಯಾವೆಲ್ಲ ಅರ್ಹತೆಯನ್ನ ಹೊಂದಿರಬೇಕಾಗುತ್ತೆ
1: ಮೇಡಮ್? ಇದಕ್ಕೆ ಅರ್ಹತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ, ಯಾರಿಗೆ ಒಂದು ನಿರ್ದಿಷ್ಟವಾದ ಇನ್ಕಮ್ ಇದೆ, ಪ್ರತಿಯೊಬ್ಬರು ಕೂಡ ಯಾರು ಹೂಡಿಕೆ ಮಾಡಲಿಕ್ಕೆ ಅರ್ಹರಿದ್ದಾರೆ ಪ್ರತಿಯೊಬ್ಬರು ಕೂಡ ಇದಿರುತ್ತೆ. ಇದು ಮೆಡಿಕಲ್ ಅನ್ನೋದು ಇದಕ್ಕೆ ಪಾಲಿಸಿಗಳಿಗೆ ಯೂಶಲಿ ನಮ್ಮಲ್ಲಿ ಮೆಡಿಕಲ್ ಬೇಕಾಗತ್ತೆ ಬಹಳಷ್ಟು ಕೇಸಸ್ಗೆ ಹಿರಿಯ ನಾಗರಿಕರಿಗೆ ಬಂದಾಗ. ಆದರೆ ಈ ಪಾಲಿಸಿಯಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಇಲ್ಲದೇನೆ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಪಾಲಿಸಿನ ತಗೋಬಹುದು ಮೇಡಮ್.
0: ಸರಿ, ಇವಾಗ ಈ ಒಂದು ಪಾಲಿಸಿನ ತಗೋಬೇಕು ಅನ್ನೋರು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ?
1: ದಾಖಲೆಗಳ ಬಗ್ಗೆ ಹೇಳೋದಾದ್ರೆ ಈಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಯಾಕಂತಂದ್ರೆ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡೋರಂತ ಅಮೌಂಟು ನಮ್ಮಲ್ಲೇ ಇರಬೇಕು, ಯಾವುದೇ ರೀತಿಯ ಬೇರೆ ಇನ್ಕಮ್ ಅದರಲ್ಲಿ ಇರುವಂತದ್ದಲ್ಲ. ಅಧಿಕೃತವಾಗಿ ನಮಗೆ ಇರುವಂತ ಇನ್ಕಮ್ ನ ತೋರಿಸುವಂತ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟು ಇದು ಬೇಕಾಗತ್ತೆ ಮೇಡಮ್. ಫೋಟೋಗಳು ಕೂಡ ಬೇಕಾಗತ್ತೆ. ಫೋಟೋ ಮತ್ತೊಮ್ಮೆ ಹೇಳೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ವಯಸ್ಸಿನ ದಾಖಲಾತಿ ಕೊಡುವಂತ ಆಧಾರ್ ಕಾರ್ಡ್ ಇಂದ ವಯಸ್ಸಿನ ದಾಖಲಾತಿ ಕೊಡಬಹುದು, ಹಾಗೂ ಭಾವಚಿತ್ರ, ಪ್ಯಾನ್ ಕಾರ್ಡ್ ಒಂದು ಬೇಕಾಗತ್ತೆ, ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ಇತರ ಮಾಹಿತಿ, ಇತರ ದಾಖಲಾತಿಗಳು, ಅಡ್ರೆಸ್ನ ದೃಢೀಕರಣ ಮಾಡುವಂತ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಇದಕ್ಕೆ ಆಧಾರ್ ಇರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವುದು ಬೇಕಾದರೂ ಕೊಡ್ಬೋದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದಾಗ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾನು ಹೂಡಿಕೆ ಮಾಡೋರಂತ ಮೊತ್ತ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇರುವಂತದ್ದು ಒಂದು ದಾಖಲಾತಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ಇನ್ಕಮ್ ಪ್ರೂಫ್ ಒಂದು ಬೇಕಾಗತ್ತೆ. ಜೊತೆಗೆ ಒಂದು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ನಮ್ಮಲ್ಲಿ ಸಿಗುತ್ತೆ. ಆ ಪ್ರಪೋಸಲ್ ಫಾರ್ಮ್ ಅಂದ್ರೆ ಪ್ರಸ್ತಾವ ಪತ್ರ ಅಂತ ಹೇಳ್ತೀವಿ. ಆ ಪ್ರಪೋಸಲ್ ಫಾರ್ಮ್ನ ಅವರು ತುಂಬಿ ಇವಿಷ್ಟು ದಾಖಲಾತಿಗಳನ್ನು ಅವರು ಕೊಡಬೇಕಾಗತ್ತೆ.
0: ಸರಿ, ಈಗ ಹಿರಿಯ ನಾಗರಿಕರು ಈ ಒಂದು ಜೀವ ವಿಮೆಯನ್ನ ಮಾಡಿಸಿರ್ತಾರೆ, ಅವರ ಮರಣ ನಂತರ ಅದು ಯಾರಿಗೆ ಹೋಗುತ್ತೆ ಅಂತ?
1: ನಾವು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ಹೇಳಿದ್ವಿ ಮೇಡಮ್. ನಿರ್ಧಾರಿತ ಪ್ರಸ್ತಾವ ಪತ್ರದಲ್ಲಿ ಯಾರಿಗೆ ನನ್ನ ಮರಣ ನಂತರ ಮೊತ್ತ ಸೇರಬೇಕು ಅನ್ನೋದನ್ನ ಮೊದಲೇ ನಿರ್ದೇಶಿತ ಮಾಡಬೇಕಾಗತ್ತೆ. ಅದನ್ನು ನಾಮ ನಿರ್ದೇಶನ ಅಂತ ಹೇಳ್ತೇವೆ. ಅದು ನಾಮ ನಿರ್ದೇಶನ ಅಂದ್ರೆ ನಾಮಿನಿ ಒಬ್ಬರನ್ನ ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಅವರು ಮೊದಲೇ ನಿರ್ಧಾರಿತವಾಗಿ ಒಂದು ನಿರ್ಧಾರ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪರ್ಸನ್ಗೆ ಈ ಒಂದು ಅಮೌಂಟ್ ಸೇರಲಿ ಅಂತೇಳಿ ನಾಮ ನಿರ್ದೇಶಿತ ಮಾಡಿದಂಥವ್ರಿಗೆ ಮರಣಾನಂತರ ಆ ಮೊತ್ತ ಅವರಿಗೆ ಸೇರುತ್ತೆ ಮೇಡಮ್. ಆ ರೀತಿ ಯಾರನ್ನವರು ನಾಮ ನಿರ್ದೇಶಿತ ಮಾಡ್ತಾರೆ ಅವರ ಆಧಾರ್ ಕಾರ್ಡ್, ಅವರ ಪ್ಯಾನ್ ಕಾರ್ಡ್, ಆ ಡೀಟೇಲ್ಸ್ ಕೂಡ ಬೇಕಾಗತ್ತೆ.
0: ಸರ್, ಇವಾಗ ಜೀವನ ಶಾಂತಿ ಹಾಗೂ ಜೀವನ ಆಕ್ಷಯ ಯೋಜನೆಗಳ ಒಂದು ಪಾಲಿಸಿಯನ್ನ ಮಾಡಿಸಿರ್ತಾರೆ, ಅವ್ರಿಗೇನಾದ್ರೂ ಆ ಪಾಲಿಸಿಯ ಮೇಲೆ ಸಾಲ ಬೇಕು ಅಂದ್ರೆ ಸಾಲ ಸಿಗುತ್ತಾ?
1: ಖಂಡಿತ ಮೇಡಮ್. ಈಗಾಗಲೇ ನಾನು ತಿಳಿಸಿರೋ ಹಾಗೆ ಪಾಲಿಸಿ ಮಾಡಿದ 3 ತಿಂಗಳ ನಂತರ ಸಾಲ ಸೌಲಭ್ಯ ಇರುತ್ತೆ. ಅದಕ್ಕೆ ಒಂದು ಕಂಡೀಷನ್ಸ್ ಇದಾವೆ, ದೊಡ್ಡ ಕಂಡೀಷನ್ಸ್ ಏನಿರೋದಿಲ್ಲ. ಆ ಸಾಲ ಸೌಲಭ್ಯ 3 ತಿಂಗಳ ನಂತರ ಖಂಡಿತ ಸಿಗುತ್ತೆ ಮೇಡಮ್.
0: ಸರ್, ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಏನಾದರೂ ಸಿಗುತ್ತೆ?
1: ಖಂಡಿತ ಇದೆ ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಈ ಪಾಲಿಸಿಯಲ್ಲಿ ನಾವು ಮಾಡಿರೋಂಥ ಅಮೌಂಟು ATC ಅಂಡರ್ನಲ್ಲಿ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೋಬಹುದು ಮೇಡಮ್.
0: ಸರ್, ಇವಾಗ ಹಿರಿಯ ನಾಗರಿಕರಿಗಾಗಿ ಈ ಒಂದು ಜೀವನ ಅಕ್ಷಯ ಹಾಗೇನೆ ಜೀವನ ಶಾಂತಿ ಈ ಒಂದು ಯೋಜನೆಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಯೋಜನೆಗಳಿವೆ ಸರ್?
1: ಖಂಡಿತ ಮೇಡಮ್. ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಅಲ್ಲದೇನೆ ಮಾರುಕಟ್ಟೆಗೆ ಸಂಬಂಧಿತವಾದ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ. ಹೆಚ್ಚಿನ ಪೆನ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹತ್ತಿರದ LIC ಶಾಖಾ ಕಚೇರಿ ಅಥವಾ ನಮ್ಮ ಪ್ರತಿನಿಧಿ ಮಿತ್ರರನ್ನು ಖಂಡಿತವಾಗ್ಲಿ ನಾವು ಅವರ ಕಡೆಯಿಂದ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮೇಡಮ್. ನಮ್ಮಲ್ಲಿ ಪೆನ್ಷನ್ ಅಂತ ಬಂದಾಗ ಪಿಂಚಣಿಯ ವಿಶೇಷ ಪಿಂಚಣಿಯ ಸೌಲಭ್ಯ ಇರುವಂತಹ ಪಾಲಿಸಿಗಳಲ್ಲಿ ಜೀವನ ಅಕ್ಷಯ, ಜೀವನ ಶಾಂತಿ ಮತ್ತು ಮಾರ್ಕೆಟ್ ಲಿಂಕ್ಡ್ ಇರುವಂತಹ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ ಮೇಡಮ್. ಈ 3 ಪಾಲಿಸಿಗಳು ವಿಶೇಷವಾಗಿ ಪೆನ್ಷನ್ ಸಂಬಂಧ ಇರುವಂತಹ ಪಾಲಿಸಿಗಳು.
0: ಸರ್, ಹಿರಿಯ ನಾಗರಿಕರಿಗಾಗಿ ಇರುವಂತಹ ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕಾರ್ಯಕ್ರಮದ ಮೂಲಕ?
1: ಹಿರಿಯ ನಾಗರಿಕರಿಗೆ ಈಗ ಬೇಕಾಗಿರೋದು ಒಂದು ಆರ್ಥಿಕ ಸ್ವಾತಂತ್ರ್ಯ. ನಾವು ನಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗಿದೆ. ನಮ್ಮ ಸ್ವಂತ ಆದಾಯದೊಂದಿಗೆ ನಮ್ಮನ್ನು ನಾವು ಸ್ವತಂತ್ರರಾಗಿ ಮಾಡಿಕೊಳ್ಳೋದಕ್ಕೆ ಈ ಪೆನ್ಷನ್ ಪಾಲಿಸಿಗಳು ಬಹಳಷ್ಟು ಸಹಕಾರಿಯಾಗುತ್ತೆ. ನಮ್ಮದೇ ಆದ ನಿಶ್ಚಿತವಾದ ಆದಾಯ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಬರ್ತಾ ಇದ್ರೆ ನಮ್ಮ ದೈನಂದಿನ ಖರ್ಚುಗಳಿಗಾಗಿ ನಮ್ಮ ಅವಲಂಬಿತ ನಾವು ಬೇರೆ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ಸ್ವತಂತ್ರ ಜೀವನ ನಡೆಸಬಹುದು. ಯಾವಾಗ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ ಆವಾಗ ಮಾನಸಿಕ ನೆಮ್ಮದಿ ಕೂಡ ಖಂಡಿತ ಇರುತ್ತೆ. ಸೊ ಸ್ವತಂತ್ರರಾಗಿ ಬಾಳೋಣ. ಹಾಗೂ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ನಮ್ಮ ಜೀವನ ಕಾಲದ ಏನು ಒಂದು ಅಮೌಂಟ್ ಏನಿದೆ ಅದನ್ನ LIC ಪೆನ್ಷನ್ ಪಾಲಿಸಿಗಳಲ್ಲಿ ಜೀವನ ಶಾಂತಿ ಆಗಿರ್ಬೋದು, ಜೀವನ ಅಕ್ಷಯ ಆಗಿರ್ಬೋದು, ಅಥವಾ LIC ಪೆನ್ಷನ್ ಪ್ಲಾನ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡಿ ನಿಶ್ಚಿತವಾದ ಆದಾಯ ಗ್ಯಾರಂಟೀಡ್ ಇಂಟ್ರೆಸ್ಟ್ ಖಂಡಿತವಾಗಿ ಪಡೆದುಕೊಳ್ಳ್ರಿ ಅಂತ ಹೇಳಿ ಇಷ್ಟಪಡ್ತಾನೆ. ಹಾಗೂ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನನ್ನ ವಿನಂತಿ ಏನಂತಂದ್ರೆ, ನೀವು ನಿಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳೋದಾದ್ರೆ ನಿಮ್ಮ ಆರ್ಥಿಕ ಭದ್ರತೆ ನಿಮ್ಮ ಪ್ರಥಮ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ.
0: ಖಂಡಿತ ಸರ್. ಭಾರತೀಯ ಜೀವ ವಿಮಾ ನಿಗಮವು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೋಜನೆಗಳನ್ನ ಅದು ನೀಡ್ತಾ ಇದೆ, ಆ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್.
0: ಇದುವರೆಗೂ ಕೇಳಿದಿರಿ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ LIC ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9091904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೂರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಎಸ್ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಶಶಿಕಲಾ ಹಾಗೂ ಸಂಗೀತದ ಭಜನಿ ಪದಗಳನ್ನು ಕೇಳುತ್ತೀವಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ 7-8% ದರದಲ್ಲಿ ಬೆಳೆಯುತ್ತಿದ್ದು ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಿಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು

0: ರೂಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ ಎರಡನೇ ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಅಭಿವೃದ್ಧಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿಗೆ ಭಾರತ 150 ದಶಲಕ್ಷ ಡಾಲರ್ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ ನೀಡುತ್ತಿದೆ ಎಂದರು. ಭಾರತೀಯ ನೌಕಾಪಡೆ ಯುದ್ಧ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, 68%ಕ್ಕೂ ಹೆಚ್ಚು ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು, ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟ್ರಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ ಡಿಸೆಂಬರ್ 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ ಒಂದು ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ.

ಹಡಗಿನಲ್ಲಿದ್ದ ಒಟ್ಟು 19 ಮಂದಿ ಸಿಬ್ಬಂದಿಯಲ್ಲಿ 17 ಮಂದಿ ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಜೆಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು ಇಬ್ಬರು ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ 3 ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ವರ್ಷದ ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ T20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟಿನಲ್ಲಿ ಸಮಗ್ರ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.